ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ.

ಸವಾಲುಗಳು ಜೀವನದಲ್ಲಿ ಆಸಕ್ತಿಯನ್ನ ಉಳಿಸಿಕೊಳ್ಳಲು ಸಹಕರಿಸುತ್ತವೆ. ಅವುಗಳನ್ನ ಎದುರಿಸಿ ಗೆದ್ದಾಗ ಸಂತೋಷಕ್ಕೆ ಸಾಟಿಯಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸವಾಲುಗಳು ಜೀವನದಲ್ಲಿ ಆಸಕ್ತಿಯನ್ನ ಉಳಿಸಿಕೊಳ್ಳಲು ಸಹಕರಿಸುತ್ತವೆ. ಅವುಗಳನ್ನ ಎದುರಿಸಿ ಗೆದ್ದಾಗ ಸಂತೋಷಕ್ಕೆ ಸಾಟಿ ಇಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ.

ಗಂಟೆ 15 ನಿಮಿಷದಿಂದ 7:30 ನಿಮಿಷದವರೆಗೆ ಸಂಸ್ಕೃತಂ ವದಾಮಹ, 7:30 ನಿಮಿಷದಿಂದ 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ, 8:00 ರಿಂದ 8:15 ನಿಮಿಷಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ನಿಮಿಷದಿಂದ 8:30 ನಿಮಿಷದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ನಿಮಿಷದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 ರಿಂದ 9:30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ನಿಮಿಷದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ರಿಂದ 12:00 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ರಿಂದ 12:30 ನಿಮಿಷಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 ರಿಂದ 1:30 ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 ನಿಮಿಷದಿಂದ 2 ಗಂಟೆಯವರೆಗೆ ಸ್ವರಜೈಂಕಾರ ಮರಾಠಿ ಸಮಯದಲ್ಲಿ 2:00 ರಿಂದ 2:15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 ರಿಂದ 4:30 ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ 4:30 ನಿಮಿಷದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 ರಿಂದ 7:35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 ನಿಮಿಷದಿಂದ 7:45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 ನಿಮಿಷದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಅಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ತಾಯಿ ಕೊಲ್ಲೂರಿನಲ್ಲಿ ಮನೆ ಮಾಡಿರುವೆ ಪುರುಷೋತ್ತಮನ ಛಾಯೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ ವೇಣುಧ್ವನಿ 90.4 FM. ಪದ್ಮ ಪುಷ್ಪದಿಂದ ಬಂದ ಪದ್ಮಾವತಿ, ಹರಿಯನು ಒರೆಸಿದ ವೇದಾವತಿ, ಭಾಗ್ಯವತಿ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮಂಗಲಂ ಜಯ ಮಂಗಳಂ ಶುಭವರದಾತೇಶ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಚೈತನ್ಯ ನೀಡುವ ಜಗದಂಬೆ ತಾಯೇ, ನೀ ನನ್ನ ಬಾಳಿಗೆ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮೇಳಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಎತ್ತೆತ್ತ ನೋಡಿದರೂ ಅತ್ತತ್ತ ನೀನೇ ಅಕ್ಕರೆ ಅನ್ನಪೂರ್ಣೆಯೇ ತಾಯೇ, ಶ್ರೀದೇವಿ ಭೂದೇವಿ ತಾಯಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೇ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಅಂತ ಕೂಡ ನನ್ನ ಕರೀತಾರೆ. ಇವತ್ತು ನಾನು ತಮ್ಮೆದುರಿಗೆ ಒಂದು ಬಸವಣ್ಣನವರ ವಚನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಶರಣ ನಿದ್ರೆಗೈದರೆ ಎನ್ನುವ ಬಸವಣ್ಣನವರ ವಚನದ ಕುರಿತಾಗಿ ನಾವು ಮಾತನಾಡೋಣ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಶರಣನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೆ ಪಾವನ ಕಾಣಿರೋ, ಶರಣ ನುಡಿದುದೆ ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಬಸವಣ್ಣನವರ ಒಂದು ಸುಂದರವಾದಂಥ ವಚನ. ಶಿವ, ಆದಿಶಿವ, ಯೋಗಿ ಶಿವ, ಪರಶಿವ, ಹೀಗೆ ಅನೇಕ ಪಾರಿಭಾಷಿಕ ಪದಗಳನ್ನು ಹೊಂದಿ ಸಂದರ್ಭ ಮತ್ತು ಕಾಲಕ್ಕೆ ತಕ್ಕಂತೆ ಅರ್ಥೈಸಿಕೊಂಡು ಬಂದಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಪೂರ್ಣವಾಗಿ ವಿಭಿನ್ನವಾದ ವ್ಯಾಖ್ಯಾನವನ್ನು ಕೊಟ್ಟಂಥವರು ಶರಣರು. ಇಂತಹ ಕ್ರಾಂತಿಯ ಮರುವ್ಯಾಖ್ಯಾನದ ಹರಿಕಾರನೇ ಬಸವಣ್ಣ. ಶರಣ ಎಂಬ ಸಾಧಕನಿಗೆ ತನ್ನ ನಿತ್ಯ ಕ್ರಿಯೆ, ಆಲೋಚನೆ, ವಿಚಾರ, ನಡವಳಿಕೆಗಳು ಎಲ್ಲವೂ ಪಾವನ, ಅರ್ಥಪೂರ್ಣ. ಇಲ್ಲಿ ವ್ಯಷ್ಟಿ ಸಮಷ್ಟಿಯ ಮಧ್ಯೆ ನಡೆವ ಸಂಧಾನ, ವ್ಯಕ್ತಿಯ ತನ್ನ ಕಾಯಗುಣದಲ್ಲಿ ದೇವರನ್ನು ಕಾಣುವ ಹೊಸ ಪರಿಯನ್ನು ಗುರುತಿಸಿದಂಥವರು ನಮ್ಮ ಶರಣರು. ಶರಣ ಧರ್ಮವು ಸಹಜದತ್ತವಾದಂತಹ ಧರ್ಮವಾಗಿದೆ. ಶರಣ ನಿದ್ರೆಗೈದೊಡೆ ಜಪ ಕಾಣಿರೋ, ಜಪ, ತಪ, ಯಜ್ಞ, ಯೋಗ, ಹೀಗೆ ಸಮಷ್ಟಿಯನ್ನ ನಿಯಂತ್ರಿಸಲಿಕ್ಕೆ ವ್ಯಕ್ತಿ ತನ್ನ ಮೇಲೆ ನಿರಂತರವಾದಂತಹ ದಾಳಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ನಡೆಸ್ತಾನೆ. ಜಪಿಸುವ ಮನುಷ್ಯ ಮೋಕ್ಷ ಹೊಂದುವ ಮಾರ್ಗ ಕಂಡುಕೊಳ್ಳುವ ಭ್ರಮೆಯಲ್ಲಿರ್ತಾನೆ. ಆದರೆ ಶ್ರದ್ಧೆ, ಕಾಯಕ, ಶ್ರಮದಿಂದ ದಣಿವಾಗಿ ಶರಣ ಮಲಗಿದೊಡನೆ ಅದುವೇ ಜಪವಿದ್ದಂತೆ, ಅಥವಾ ಜಪಕ್ಕಿಂತಲೂ ಶ್ರೇಷ್ಠ ಕ್ರಿಯೆ ಅಂತಾರೆ ಬಸವಣ್ಣವರು. ಅದನ್ನು ಅಲೌಕಿಕ ಮತ್ತು ಲೌಕಿಕವಾದ ಬದುಕಿನಲ್ಲಿ ಜಪ ತಪ ಅಂತ ಕರೆಯೋದು ವಾಡಿಕೆ. ಹಾಗಿದ್ರೆ ಶರಣ ನಿದ್ರೆಗೈದೊಡೆ ಆಯಿತು, ಶರಣ ನೆದ್ದು ಕುಳಿತೊಡೆ ಶಿವರಾತ್ರಿ ಹೇಗೆ? ನಿದ್ರೆ ಹೇಗೆ ಸಹಜವೋ ಹಾಗೆ ನಿದ್ರೆಯಿಂದ ಏಳುವುದು ಕೂಡ ಅಷ್ಟೇ ಸಹಜವಾಗಿದೆ. ಮಲಗಿದಾಗ ನಿಶ್ಚಲ ಸ್ಥಿತಿಯಲ್ಲಿರುವಂಥ ಸಾಧಕನು ಎದ್ದ ನಂತರ ಚಲನಶೀಲಾಗ್ತಾನೆ. ಹೀಗಾಗಿ ಇಂತಹ ಕ್ರಿಯಾಶೀಲತೆಯೇ ಶಿವರಾತ್ರಿ. ನಿದ್ದೆಯಿಂದ ಏಳುವುದು ಅಂತಂದರೆ ಜಡದಿಂದ ಮುಕ್ತನಾಗುವುದು ಅನ್ನೋದು ಅರ್ಥ. ಚಲನಶೀಲತೆ, ಕ್ರಿಯಾಶೀಲತೆ ಇದ್ದರೆ ಅಲ್ಲಿ ಶಿವನನ್ನು ಕಾಣ್ತಾನೆ. ಇಂತಹ ಸುಂದರ ತೃಪ್ತ ಭಾವವೇ ಶಿವರಾತ್ರಿ. ನಿದ್ರೆಗೆಡೋದು ಶಿವರಾತ್ರಿ ಅಲ್ಲ, ನಿದ್ದೆಯಿಂದ ಸಹಜವಾಗಿ ಎದ್ದಾಗಲೇ ಅದು ಶಿವರಾತ್ರಿ ಮತ್ತು ಮಂಗಳಮಯ ಅಂತಾರೆ ನಮ್ಮ ಶರಣರು. ಶರಣ ನಡೆದುದೇ ಪಾವನ ಕಾಣಿರೋ. ಶರಣ ಅಂತಂದರೆ ಪರಿಪೂರ್ಣ ಸಾಧಕ, ಚೈತನ್ಯಶೀಲ ಸಮಷ್ಟಿಯ ಜೊತೆಗೆ ನಿರಂತರ ಸಂಬಂಧವನ್ನು ಹೊಂದಿದವನು, ಸಕಲ ಚರಾಚರ ಜೀವಜಾಲವನ್ನು ಪ್ರೀತಿಸೋನು, ಜಂಗಮ ಜ್ಞಾನವನ್ನು ಪಸರಿಸೋನು. ಇಂತಹ ಸಾಧಕ ಅವ ನಡೆದ ಅಂತಂದ್ರೆ, ಓಡಾಡಿದ ಅಂತಂದ್ರೆ ಆ ಕ್ಷೇತ್ರ ಕೂಡ ಪಾವನವಾಗಿರುತ್ತೆ. ಈ ಪಾವಿತ್ರ್ಯ ಅನ್ನೋದು ಹೊರಗಿಂದಲ್ಲ ನೋಡ್ರಿ, ಅದು ಅಂತರಂಗದ ಮೂರ್ತ ಸ್ವರೂಪದ ಸಂಕಲ್ಪ. ಶರಣ ನುಡಿದುದೆ ಶಿವತತ್ವ ಕಾಣಿರೋ ಅಂತಾರೆ. ನಡೆಯಲ್ಲಿ ಶುಚಿತ್ವ, ಶುದ್ಧತೆಯನ್ನು ಕಂಡುಕೊಂಡಂತ ಶರಣನ ನುಡಿ ಏನಪ್ಪಾ ಅಂತಂದ್ರೆ ಪರುಷ ಕಂಡಂತೆ. ಅಂತಹ ಲಿಂಗದೇಹ ಬಾಯಿಯಲ್ಲಿ ಅರಳುವ ಪ್ರತಿಯೊಂದು ಅನುಭವ ಕೂಡ, ಪ್ರತಿಯೊಂದು ಮಾತು ಕೂಡ ಶಿವತತ್ವ ಅಂತಾರೆ. ಅಂದರೆ ಶರಣರ ನಡೆ ನುಡಿ ಸಮನ್ವಯವೇ ಮುಕ್ತಿ. ಮನುಷ್ಯನ ಒಳಜಂಜಡ ಹೋರಾಟದಿಂದ ನಿರಾಳಗೊಳ್ಳುವಂತಹ ಸರಳ ಮತ್ತು ಅಷ್ಟೇ ಸಹಜ ಪರಿಕ್ರಮವನ್ನು ಸಾಧಕನ ಬದುಕಿನಲ್ಲಿ ಕಾಣಬೇಕು ಎನ್ನುವಂಥದ್ದು ಬಸವಣ್ಣನವರ ಉತ್ಕಟ ಬಯಕೆಯಾಗಿತ್ತು. ಬಸವಣ್ಣವರು ಜಪ, ತಪ, ಪಾವಿತ್ರ್ಯ, ಪಾವನ, ಶಿವತತ್ವ, ಸೋ ಇವೆಲ್ಲ ಮನುಷ್ಯನ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ವಿವರಿಸ್ತಾರೆ. ಸನಾತನಿಗಳ ಜಪ, ತಪ, ಪಾವನ, ಪಾಪ ಪ್ರಜ್ಞೆಯಲ್ಲೂ ಕೂಡ ತಳ್ಳಿಹಾಕುವಂಥ ನೈಪುಣ್ಯತೆಯನ್ನು ಅವರ ವಚನಗಳಲ್ಲಿ ನಾವು ಕಾಣಬಹುದ್ರಿ. ಮಲಗೋದು ಸಹಜ ದತ್ತವಾದಂಥ ಜೈವಿಕ ಕ್ರಿಯೆ, ನಿದ್ರೆಯಿಂದ ಏಳೋದು ಅಷ್ಟೇ ಸರಳ ಹಾಗೂ ಸಹಜ. ಆದರೆ ಇಂಥ ಒಂದು ಸಹಜ ಧರ್ಮಕ್ಕೆ ವಿರುದ್ಧವಾಗಿ ಶಿವನನ್ನು ನಾವು ಓಲೈಸ್ತೇವೆ ಅಂತ ಹೇಳಿ ನಿದ್ದೆ ಬಿಟ್ಟು ಉಪವಾಸ ಮಾಡಿ ಬರೀ ಹೊಟ್ಟೆಯಿಂದ ರಾತ್ರಿಯೆಲ್ಲ ಕೂತ್ಕೊಂಡು ಜಾಗರಣೆ ಮಾಡಿ ಪೂಜೆ, ಮಂತ್ರ, ಘೋಷ, ಜಪತಪ ಮಾಡಿದರೆ ಅಂಥ ಶರೀರ ಏನಾಗುತ್ತಪ್ಪ ಅಂತಂದ್ರೆ ಬಳಲಿಕೆಗೆ, ಆಯಾಸಕ್ಕೆ ತುತ್ತಾಗುತ್ತೆ. ತೋ ಶಿವರಾತ್ರಿ ಅಂತ ಆಚರಿಸೋದು ವ್ಯಕ್ತಿಯ ಸೋಲು ಹಾಗೂ ಧಾರ್ಮಿಕ ಗುಲಾಮಗಿರಿ ದಾಸತ್ವಕ್ಕೆ ಒಳಗಾಗಿ ಸಂಮೋಹನದಿಂದ ಬಳಲುವ ಅದು ಅರ್ಥಹೀನ ಬದುಕು ಅಂತ ನಮ್ಮ ಶರಣರು ಅರ್ಥೈಸ್ತಾರೆ. ಕಾರಣ ಈ ಸ್ಪಷ್ಟವಾಗಿ ಬಸವ ತತ್ವಗಳನ್ನು ಅನುಸರಿಸದೆ ಇಂತಹ ಡಾಂಬಿಕ ಆಚರಣೆ ಪೂಜೆ ಮಾಡೋದು ಎಷ್ಟು ಸಮಂಜಸ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ ಕೊನೆಯಲ್ಲಿ. ಅಂದ್ರೆ ಸತ್ಯ ಶುದ್ಧ ಕಾಯಕವ ಮಾಡಿ ಹಸಿದು ಬಂದಂತ ಜಂಗಮರಿಗೆ ಒಂದು ಪ್ರಸಾದವನ್ನ ನೀಡಿದ್ರ, ಊಟವನ್ನ ನೀಡಿದ್ರ, ದಾಸೋಹ ಮಾಡಿದ್ವಿ ಅಂತಂದ್ರ, ಹಸಿವು ಬಳಲಿಕ್ಕೆ ತೃಷೆ ಇಲ್ಲದಂತೆ ನಾವು ಸಮಾಜ ಸೇವೆ ಮಾಡಿದ್ವಿ ಅಂತಂದ್ರ ಅದ ಒಂದು ಲಿಂಗ ಪೂಜೆ ಅಂತ ಹೇಳ್ತಾರೆ. ಅದ ಒಂದು ಯೋಗ ಅಂತ ಹೇಳ್ತಾರೆ ಶರಣರು. ಮರ ಗಿಡ ಬಳ್ಳಿಗಳಿಗೆ ನೀರನ್ನು ಉಣಿಸಿ ಪಕ್ಷಿ ಪ್ರಾಣಿಗಳ ಮೇಲೆ ದಯೆ ತೋರುವುದು ಪರಮಾತ್ಮನ ಒಲುಮೆಯನ್ನು ಗಳಿಸಿಕೊಳ್ಳಿಕ್ಕೆ ಇರುವಂಥ ಒಂದು ಒಳ್ಳೆ ದಾರಿ ಅಂತ ಹೇಳ್ತಾರೆ. ಇಂತಹ ಸತ್ಯ ಶುದ್ಧ ಚಾರಿತ್ರ್ಯವಂತನ ಕಾಯವೇ ದೇಹವೇ ಕೈಲಾಸ ಕಾಣಿರೋ ಅಂತ ಬಸವಣ್ಣವರು ಹೇಳ್ತಾರೆ. ಈ ಕೈಲಾಸದ ಪರಿಕಲ್ಪನೆಯನ್ನು ಅಲ್ಲಗಳೆದು ನೈಜ ಬದುಕಿನ ಕಡೆಗೆ ದಾರಿ ತೋರುವ ಮಹಾಮಣಿಹ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು ಅಂಥೇಳಿ ಅಲ್ಲಮ ಪ್ರಭುಗಳು ಕೂಡ ಅವರನ್ನು ಕೊಂಡಾಡ್ತಾರೆ. ಸೊ ಶರಣರು ಅಂದರೆ ವಿಶ್ವದಲ್ಲಿ ಹಿಂದೆಂದೂ ಕಾಣದಂತಹ ಸುಂದರವಾದಂತಹ ಸಮತಾವಾದದ ಹಿನ್ನೆಲೆಯುಳ್ಳಂತಹ ಮುಕ್ತ ಅಭಿವ್ಯಕ್ತಿಯ ಸಮಾಜವನ್ನು ಅವರು ಕಟ್ತಾರೆ. ಅದುವೇ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ಎಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತಾ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೀಗೆ ಎರಡು ಸೇನೆಗಳ ಮಧ್ಯೆ ಕೃಷ್ಣ ರಥವನ್ನು ಸ್ಥಾಪಿಸಿದ ನಂತರ ಅರ್ಜುನ ತನ್ನ ನೆಂಟರಿಷ್ಟರನ್ನು ಬಂಧು ಬಾಂಧವರನ್ನು ನೋಡಿ ಭಾವಪರವಶನಾಗಿ ಯಾವ ಥರ ಅವನು ಮಾತನಾಡುತ್ತಾನೆ ಅನ್ನೋದನ್ನು ನಾವು ತಿಳಿದುಕೊಂಡು ಅವನಿಗೆ ಯುದ್ಧ ಮಾಡಲು ಇಷ್ಟ ಇಲ್ಲ, ಅವರನ್ನು ನೋಡಿ ಅನುಕಂಪ ಉಂಟಾಗ್ತಾ ಇದೆ ನನಗೆ ಅಂತ ಅರ್ಜುನ ಹೇಳುತ್ತಾನೆ. ಸೊ ಅರ್ಜುನ ಕೊಡ್ತಾ ಇರುವಂಥ ಮೊದಲ ಕಾರಣ, ಅನುಕಂಪ ಉಂಟಾಗ್ತಾ ಇದೆ, ಆದ್ದರಿಂದ ನನಗೆ ಯುದ್ಧ ಮಾಡಲು ಇಷ್ಟ ಇಲ್ಲ. ಎರಡನೇ ಕಾರಣ ಅರ್ಜುನ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ.

ಇಂತಹ ಆಕ್ರಮಣಕಾರರಂದು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ ಅಂತ ಅರ್ಜುನ ಕೇಳುತ್ತಾನೆ. ಅದಾದಮೇಲೆ ಅರ್ಜುನ ಹೇಳುತ್ತಾನೆ,

ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ವಶವಾಗಿವೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯವನ್ನು ಏಕೆ ಮಾಡಬೇಕು ಅಂತ ಅರ್ಜುನ ಕೇಳುತ್ತಾನೆ. ಈಗ ಕ್ಷತ್ರಿಯನಾದವನು ಯುದ್ಧಕ್ಕೆ ಆಹ್ವಾನಿಸಿದಾಗ ತಿರಸ್ಕರಿಸಲಾಗದು ಅಂತ ಹೇಳಲಾಗಿದೆ ನಮ್ಮ ಶಾಸ್ತ್ರಗಳಲ್ಲಿ. ಸೊ ಇಂತಹ ಕರ್ತವ್ಯಕ್ಕೆ ಬದ್ಧನಾದ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸುವಂತೆ ಇಲ್ಲ. ದುರ್ಯೋಧನನ ಪಕ್ಷವು ಅವನಿಗೆ ಸವಾಲು ಎಸೆದಿತ್ತು. ಈ ಸನ್ನಿವೇಶದಲ್ಲಿ ಎದುರು ಪಕ್ಷವು ಇಂತಹ ಸವಾಲಿನ ಪರಿಣಾಮಕ್ಕೆ ಕುರುಡಾಗಿರಬಹುದು ಎನ್ನುವುದನ್ನು ಅರ್ಜುನನು ಪರಿಗಣಿಸಿದ. ಅವನು ಇದರ ದುಷ್ಪರಿಣಾಮಗಳನ್ನು ಕಾಣಬಲ್ಲವನಾಗಿದ್ದ. ಆದುದರಿಂದ ಅವನು ಸವಾಲನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಪರಿಣಾಮ ಒಳ್ಳೆಯದಾಗಿದ್ದಾಗ ಮಾತ್ರ ಕರ್ತವ್ಯವು ವ್ಯಕ್ತಿಯನ್ನು ಬಂಧಿಸುತ್ತದೆ. ಪರಿಣಾಮ ಬೇರೆಯ ರೀತಿಯದಾಗಿದ್ದರೆ ಅದು ಯಾರನ್ನು ಕಟ್ಟಿಗೆ ಒಳಪಡಿಸುವಂತೆ ಇಲ್ಲ ಅಂತ ಅರ್ಜುನ ಯೋಚಿಸ್ತಾನೆ. ಯುದ್ಧ ಮಾಡುವುದರ ಪರವಾಗಿ ಮತ್ತು ವಿರುದ್ಧವಾಗಿ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಅರ್ಜುನನು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ. ಅದಾದ್ಮೇಲೆ ಅರ್ಜುನ ಇನ್ನೊಂದು ಕಾರಣವನ್ನು ಕೊಡ್ತಾನೆ.

ಕುಲಕ್ಷಯವಾದರೆ ಸನಾತನ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಈಗ ಈ ಯುದ್ಧ ಭೂಮಿಯಲ್ಲಿರುವಂತಹ ಸೈನಿಕರೆಲ್ಲ ಸತ್ರೆ ಅವರ ಮಡದಿಯರು ವಿಧವೆಯರಾಗುತ್ತಾರೆ. ಅವರ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡುವವರು ಇರುವುದಿಲ್ಲ. ಕುಲಕ್ಷಯವಾಗುತ್ತದೆ ಅನ್ನೋದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ.

ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಈ ಸೈನಿಕರೆಲ್ಲ ಸತ್ರೆ ಅವರ ಪತ್ನಿಯರು ವಿಧವೆಯರಾಗುತ್ತಾರೆ. ದುಷ್ಟ ಜನರು ಅವರನ್ನು ದುರುಪಯೋಗ ಪಡಿಸಿಕೊಂಡು ಬೇಡದ ಸಂತಾನ ಸೃಷ್ಟಿಯಾಗಬಹುದು ಅನ್ನೋದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಸಂಕ

ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಅರ್ಜುನ ಹೇಳ್ತಾನೆ, ಇಲ್ಲಿ ಕುಟುಂಬ ಸಂಪ್ರದಾಯ ನಾಶವಾಗುತ್ತೆ, ಬೇಡದ ಜನಸಂಖ್ಯೆ ಹೆಚ್ಚಾಗುತ್ತೆ, ಜನರು ಆ ವಿಧವೆಯರನ್ನು ದುರುಪಯೋಗ ಪಡಿಸಿಕೊಳ್ತಾರೆ, ವರ್ಣಸಂಕರಕ್ಕೆ ಕಾರಣವಾಗುತ್ತೆ, ಇದಕ್ಕೆಲ್ಲದಕ್ಕೂ ನಾವು ಕಾರಣವಾಗುತ್ತೇವೆ ಈ ಯುದ್ಧ ನಡೆದರೆ ಅನ್ನೋದನ್ನು ಅರ್ಜುನ ಹೇಳುತ್ತಾನೆ. ಅದಾದಮೇಲೆ ಅರ್ಜುನ ಹೀಗೆ ಹೇಳ್ತಾನೆ,

0: ಆಹಾ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲಾ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ನಾನು ಕೇಳಿದ್ದೇನೆ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯಕರವಾದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸಜ್ಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಯಾಕೆ ನಾನು ಇವರನ್ನ ಕೊಲ್ಲಬೇಕು ಅಂತ ಇಲ್ಲಿ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರ ಪ್ರಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದೇ ಅಂತ ಅರ್ಜುನ ಹೀಗೆ ಹಲವಾರು ಕಾರಣಗಳನ್ನು ಕೊಡ್ತಾ ಇದ್ದಾನೆ. ನನಗೆ ಯುದ್ಧ ಮಾಡಲು ಇಷ್ಟವಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ನಾವು ನೋಡ್ಬೋದು ಅರ್ಜುನ ಕೊಡ್ತಾ ಇರುವಂಥ 5 ಕಾರಣಗಳು ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ ಅಂಥೇಳಿ. ಮೊದಲನೇ ಕಾರಣ ಯಾವುದು? ನನಗೆ ಇವರನ್ನು ನೋಡಿ ಅನುಕಂಪ ಉಂಟಾಗ್ತಾ ಇದೆ. ನನ್ನ ಬಂಧು ಬಾಂಧವರನ್ನು, ಸ್ನೇಹಿತರನ್ನು, ಹಿತೈಷಿಗಳನ್ನು ನೋಡಿ ನನಗೆ ಅನುಕಂಪ ಉಂಟಾಗ್ತಾ ಇದೆ ಅಂತೇಳಿ ಅರ್ಜುನ ಹೇಳ್ತಾನೆ. ಎರಡನೇ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು ಏನು? ನನಗೆ ಪಾಪ ಬರ್ತದೆ, ಇಂಥವರನ್ನೆಲ್ಲ ಕೊಂದರೆ ನನಗೆ ಪಾಪ ಬರುತ್ತೆ ಅಂತ ಅರ್ಜುನ ಹೇಳ್ತಾನೆ. ಮೂರನೇ ಕಾರಣ ಅರ್ಜುನ ಹೇಳ್ತಾ ಇರುವಂಥದ್ದು, ಈಗ ಇವರನ್ನು ನಾನು ಕೊಂದರೆ ಕೂಡ, ನಮಗೆ ರಾಜ್ಯ ಸಿಕ್ಕಿದರೆ ಕೂಡ, ನಾವು ಗೆದ್ದು ರಾಜ್ಯವನ್ನು ಪಡೆಯುತ್ತೇವೆ. ರಾಜ್ಯವನ್ನು ಪಡೆದರೆ ಕೂಡ ನಮ್ಮ ಸುಖ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಯಾರೂ ಉಳಿದಿರುವುದಿಲ್ಲ. ಸಾಮಾನ್ಯವಾಗಿ ನಮಗೆ ಸುಖ ಸಂತೋಷ ಪ್ರಾಪ್ತಿಯಾದಾಗ ನಮ್ಮವರ ಜೊತೆ ಅದನ್ನು ಹಂಚಿಕೊಳ್ಬೇಕು ಅಂತ ನಮ್ಗೆ ಅನಿಸುತ್ತಲ್ವ? ಅರ್ಜುನ ಹೇಳ್ತಾನೆ, ಯಾರೂ ಇರುವುದಿಲ್ಲ ಇಲ್ಲಿ ಸುಖ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ. ಯಾಕೆ ಬೇಕು ನಮಗೆ ಅಂತಹ ಸಂತೋಷ, ಸುಖ, ಅಂತಹ ಒಂದು ಆಡಳಿತ, ಅಧಿಕಾರ? ಇವರನ್ನೆಲ್ಲ ಕೊಂದು ನಮಗೆ ಯಾವ ಸುಖ ಸಿಗುತ್ತೆ ಅಂತ ಅರ್ಜುನ ಹೇಳ್ತಾನೆ. ನಾಲ್ಕನೇ ಕಾರಣ ಅರ್ಜುನ ಹೇಳ್ತಾ ಇರುವಂಥದ್ದು, ಕುಟುಂಬ ಸಂಪ್ರದಾಯಗಳ ನಾಶ. ಸೈನಿಕರು ಯುದ್ಧಭೂಮಿಯಲ್ಲಿ ಸತ್ತರೆ ಅವರ ಕುಟುಂಬ ಸಂಪ್ರದಾಯಗಳ ನಾಶವಾಗಿ ಹೋಗುತ್ತದೆ. ಅವರ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳುವವರು ಇರುವುದಿಲ್ಲ. ಅವರ ಪತ್ನಿಯರು ವಿಧವೆಯರಾಗುತ್ತಾರೆ, ವರ್ಣ ಸಂಕರಕ್ಕೆ ಕಾರಣವಾಗುತ್ತದೆ. ಹೀಗೆ ಅರ್ಜುನ ಹಲವಾರು ಕಾರಣಗಳನ್ನು ಕೊಡುತ್ತಾನೆ. ಕೊನೆಗೆ 5ನೇ ಕಾರಣ ಅರ್ಜುನ ಹೇಳ್ತಾ ಇರುವಂಥದ್ದು, ಯಾವುದು ಸರಿ ಯಾವುದು ತಪ್ಪು, ನನಗೆ ಯಾವುದು ಉಚಿತ ಯಾವುದು ಒಳ್ಳೆಯದು ಅಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದಿರುವಂಥ ಪರಿಸ್ಥಿತಿಗೆ ನಾನು ಈಗ ಬಂದಿದ್ದೇನೆ ಕೃಷ್ಣ. ಆದ್ದರಿಂದ ನಾನು ಯುದ್ಧವನ್ನು ಮಾಡುವುದಿಲ್ಲ ಅಂತ ಅರ್ಜುನ ನಿರ್ಧರಿಸುತ್ತಾನೆ. ಈಗ ಈ 5 ಕಾರಣಗಳಿಗೆ ಕೂಡ ಕೃಷ್ಣ ಉತ್ತರಿಸ್ತಾರೆ ಮುಂದಿನ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ. ಯಾಕೆ ಈ 5 ಕಾರಣಗಳು ನಿಜವಾದ ಅಂದರೆ ಕಾರಣನೇ ಅಲ್ಲ ಯುದ್ಧ ಮಾಡದೆ ಇರುವುದಕ್ಕೆ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಇಲ್ಲಿ ಅರ್ಜುನ ಅನುಕಂಪವನ್ನು ತೋರಿಸ್ತಾ ಇದ್ದಾನೆ, ಸಹಾನುಭೂತಿಯನ್ನು ತೋರಿಸ್ತಾ ಇದ್ದಾನೆ ಎದುರು ಪಕ್ಷದವರ ಮೇಲೆ. ಈ ಸಹಾನುಭೂತಿಯನ್ನು ನಾವು ಯಾವ ಥರ ಅರ್ಥ ಮಾಡಿಕೊಳ್ಬೋದು? ಉದಾಹರಣೆಗೆ ಈಗ ಭಾರತದ ಗಡಿಯಲ್ಲಿ ಯೋಧರು ನಿಂತಿದ್ದಾರೆ. ಭಾರತವನ್ನು ಕಾಯುವಂಥದ್ದು, ರಕ್ಷಣೆ, ಭಾರತದ ರಕ್ಷಣೆ ಅವರ ಕರ್ತವ್ಯವಾಗಿರುತ್ತದೆ. ಅವರು ಅಲ್ಲಿ ಗಡಿಯನ್ನು ಕಾಯ್ತಾ ಇರುವಾಗ ಬೇರೆ ದೇಶದಿಂದ ಶತ್ರುಗಳು ಭಾರತಕ್ಕೆ ದಾಳಿ ಮಾಡಿದಾಗ ಆ ಶತ್ರುಗಳನ್ನು ನೋಡಿ, ಅವರನ್ನು ನೋಡಿ ನಮಗೆ ಅನುಕಂಪ ಉಂಟಾಗುತ್ತಾ ಇದೆ ಅಂತ ನಮ್ಮ ಯೋಧರು ಹೇಳಿದರೆ, ಭಾರತದ ಯೋಧರು ಹೇಳಿದರೆ ಆ ಅನುಕಂಪಕ್ಕೆ ಏನಾದರೂ ಅರ್ಥ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಅವರು ನಿಂತಿದ್ದೇ ಯಾಕೆ? ಶತ್ರುಗಳನ್ನು ಹೊಡೆದೋಡಿಸೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ, ಭಾರತವನ್ನು ರಕ್ಷಿಸೋದಕ್ಕೆ. ಈ ಅನುಕಂಪಕ್ಕೆ ಯಾವ ಅರ್ಥ ಇಲ್ಲ. ಅದೇ ರೀತಿ ಅರ್ಜುನ ಈಗ ನಿಂತಿರುವಂಥದ್ದು ಯುದ್ಧ ಭೂಮಿಯಲ್ಲಿ, ಶತ್ರುಗಳು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ ದಾಳಿ ಮಾಡೋದಕ್ಕೆ. ಅವರನ್ನು ನೋಡಿ ಅನುಕಂಪ ಉಂಟಾದರೆ ಆ ಅನುಕಂಪಕ್ಕೆ ಯಾವ ಅರ್ಥನೂ ಇಲ್ಲ. ಅನುಕಂಪವನ್ನು ಇಲ್ಲಿ ಅರ್ಜುನ ರಾಂಗ್ ಪ್ಲೇಸಲ್ಲಿ ಅಪ್ಲೈ ಮಾಡ್ತಾ ಇದ್ದಾನೆ. ಇದೆಲ್ಲದಕ್ಕೂ ಉತ್ತರವನ್ನು ನಾಳಿನ ಎಪಿಸೋಡಲ್ಲಿ ನಾವು ನೋಡೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. सायरस पालोनजी मिस्त्री, भारतीय व्यापारी उद्योगपती यांची आज पुण्यतिथी. रामचंद्रन मोकेरी, भारतीय रंगमंच अभिनेते यांची पुण्यतिथी आजच. हांक सुफी, भारतीय गायक गीतकार यांची पुण्यतिथी आजच्याच दिवशी. मोहम्मद उमर मुकरी, विनोदी कलाकार व चरित्र अभिनेते यांची पुण्यतिथी आजच. डॉक्टर धर्मवीर भारती, हिंदी लेखक, कवी, नाटककार, पत्रकार यांची पुण्यतिथी आजच्याच दिवशी. या होत्या आजच्या पुण्यतिथी. आणि याचसोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE कणसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರ ಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಎಲ್ಲ ಹಣ್ಣುಗಳು ಇದ್ರೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ದಿನನಿತ್ಯ ನೆಲ್ಲಿಕಾಯಿಯನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. ಅಂದರೆ ನೆಲ್ಲಿಕಾಯಿ ಅತ್ಯಂತ ಪೋಷಕಾಂಶ ಯುಕ್ತವಾಗಿದ್ದು ಜನಸಾಮಾನ್ಯರಿಗೆ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂಥ ಎಲ್ಲ ಕಡೆ ಬೆಳೀತಕ್ಕಂಥ ಒಂದು ಈ ನೆಲ್ಲಿಕಾಯಿ ಆಗಿದ್ದು, ನೆಲ್ಲಿಕಾಯಿಯ ಸಾಕಷ್ಟು ಉಪಯೋಗಗಳನ್ನು ನಾವು ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಅಥವಾ ಆರೋಗ್ಯದ ದೃಷ್ಟಿಯಿಂದ ಕೂಡ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕಾಗಿ ಕೂಡ ಉಪಯೋಗವನ್ನು ಮಾಡಿಕೊಳ್ತಾ ಇದ್ದೀವಿ. ಇದನ್ನು ಶಾಸ್ತ್ರದಲ್ಲಿ ಹೇಳಿರುತ್ತ ಪ್ರಕಾರ ಇದು ಮಧುರ ರಸ ಮತ್ತು ವೀರ್ಯ, ಶೀತ ವೀರ್ಯ ಮತ್ತು ಕಟುವಿಪಾಕ ಅಂತ ಹೇಳ್ತಾರೆ. ಮುಖ್ಯವಾಗಿ ದೇಹದಲ್ಲಿರ್ತಕ್ಕಂಥ ಪಿತ್ತ ಮತ್ತು ಕಫಗಳನ್ನು ಇದು ನಿಯಂತ್ರಣ ಮಾಡ್ತದೆ. ಆಮ್ಲರಸ ಇದ್ದು ಹುಳಿ ಹುಳಿ ಇರ್ತದೆ, ಆ ಮೂಲಕ ವಾತವನ್ನು ದೇಹದಲ್ಲಿ ಹೆಚ್ಚಾಗಿರ್ತಕ್ಕಂಥ ವಾತದೋಷವನ್ನು ಕೂಡ ಇದು ಶಮನ ಮಾಡ್ತದೆ. ಮತ್ತು ಇದು ಕಣ್ಣುಗಳಿಗೆ ಹಿತಕಾರಿ, ಹೃದಯಕ್ಕೂ ಒಳ್ಳೆಯದು ಮತ್ತು ಕಂಠಕ್ಕೂ ಕೂಡ, ಧ್ವನಿ ಪೆಟ್ಟಿಗೆಗೂ ಕೂಡ ನೆಲ್ಲಿಕಾಯಿ ಅತ್ಯಂತ ಉಪಯೋಗ ಅಂತ ಹೇಳಬಹುದು. ಇದರಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಅಂತ ಏನು ಹೇಳ್ತೀವಿ, ಇದು ಉಳಿದೆಲ್ಲ ಸಸ್ಯವರ್ಗದಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿ, ಉಳಿದೆಲ್ಲ ಹುಳಿ ಪದಾರ್ಥಗಳಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿಗಿಂತ ಹೆಚ್ಚಿರ್ತದೆ ಇದರಲ್ಲಿ ವಿಟಮಿನ್ ಸಿ. ಮತ್ತು ಅತ್ಯಂತ ಬೇಗ ದೇಹಕ್ಕೆ ಅಸಿಮಿಲೇಷನ್ ದೇಹಕ್ಕೆ ದೊರಕ್ತದೆ ಮತ್ತು ಹೆಚ್ಚು ಸಮಯದವರೆಗೆ ಸಂಗ್ರಹವಾಗಿರ್ತದೆ. ಇದು ಇತರೆ ಖನಿಜಾಂಶವಾದ ಕ್ಯಾಲ್ಸಿಯಂ ಅನ್ನ ಶರೀರಕ್ಕೆ ಬೇಗನೆ ದೊರಕಿಸಿಕೊಡ್ತದೆ. ಆ ಕ್ಯಾಲ್ಸಿಯಂ ಮೂಲಕ ಕೂದಲು, ನಮ್ಮ ಕೂದಲಿನ ಬೆಳವಣಿಗೆ, ಅಸ್ಥಿಗಳ ಬೆಳವಣಿಗೆ, ಉಗುರು ಮತ್ತು ಹಲ್ಲುಗಳ ಸದೃಢತೆಗೂ ಕೂಡ ಈ ಕ್ಯಾಲ್ಸಿಯಂ ಅಂಶ ಬಹುಮುಖ್ಯ ಕಾರಣ ಆಗ್ತದೆ. ಕಬ್ಬಿಣಾಂಶವನ್ನು ಕೂಡ ಇದು ಸುಲಭವಾಗಿ ಸಿಗೋ ಥರ ಮಾಡ್ತದೆ. ಆದ್ದರಿಂದ ಆಮಲಕಿಯಲ್ಲಿ ಈ ಎಲ್ಲ ಖನಿಜಾಂಶಗಳು ಸುಲಭವಾಗಿ ನಮಗೆ ಸಿಗೋದ್ರಿಂದ ಇದನ್ನು ದಿನನಿತ್ಯವಾಗಿ ಉಪಯೋಗ ಮಾಡಬೇಕು ಅಂತೇಳಿ ಹೇಳ್ತೇನೆ. ನಿಮಗೆ ಮಾರ್ಕೆಟ್ನಲ್ಲಿ ಆಮಲಕಿಗಳ ವಿವಿಧ ಪಾಕಗಳ ಮೂಲಕ, ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ, ಬೆಲ್ಲದ ಪಾಕದಲ್ಲಿ ಹಾಕಿ, ಅದರ ಕ್ಯಾಂಡಿಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅವನ್ನು ಕೂಡ ನಾವು ಸೇವಿಸಬಹುದು. ಆ ಮೂಲಕ ಅದನ್ನು ಶುದ್ಧೀಕರಣ ಮಾಡಿ ಸರಿಯಾದ ರೀತಿಯಲ್ಲಿ ಸ್ಟೋರೇಜ್ಗೆ ಅದನ್ನು ಶೇಖರಣೆ ಮಾಡತಕ್ಕಂಥ ವಿಧಾನಗಳು ಅತ್ಯಂತ ಸಮಂಜಸವಾಗಿದ್ದಲ್ಲಿ ಆಮಲಕಿಯನ್ನು, ಶೇಖರಿಸಿದ ಆಮಲಕಿಯನ್ನು ಕೂಡ ತಿನ್ನೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಬಹುದು.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831 2486

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: केली कॅन्सर हॉस्पिटल नेहरू नगर बेळगाव.
2: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल.
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
1: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
2: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
1: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
2: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
1: फोन नंबर 08312552500 आणि 247377.
2: मोबाईल नंबर 6360712326 किंवा टोल फ्री नंबर 1099.
1: आजच भेट द्या केली कॅन्सर हॉस्पिटल बेळगाव येथे.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ?
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈಗ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444, extension 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ನೇತ್ರ ರೋಗ ಚಿಕಿತ್ಸೆ ವಿಭಾಗದ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು. ಮೊದಲನೇದಾಗಿ, ಕಣ್ಣಿನ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುವ ಕಣ್ಣಿನ ಸಮಸ್ಯೆಗಳು ಯಾವುವು, ಅದರ ಬಗ್ಗೆ?
1: ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಣ್ಣಿನ ಸಮಸ್ಯೆಗಳು ಅಂತ ಬಂದ್ರೆ ನೀವೆಲ್ಲರೂ ಒಳಗೊಂಡಿರ್ತೀರಾ, ಎಷ್ಟೋ ಸಲ ನೀರು ಬಡಿತಾ ಇರುತ್ತೆ ಅಥವಾ ಕೆಂಪಾಗ್ತಾ ಇರುತ್ತೆ ಅಥವಾ ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕಣ್ಣಿನ ಸಮಸ್ಯೆ ಅಂದ್ರೆ ಒಂದೇ ಏನು ಕಾಣಿಸೋದಿಲ್ಲ. ಸೊ ಇವೇ ಮೆಜಾರಿಟಿ ಆಗಿ ನಮಗೆ ಸಿಗುವಂತಹ ಸಾಮಾನ್ಯ ಕಣ್ಣಿನ ತೊಂದರೆಗಳು. ಸಾಮಾನ್ಯ ಜನರಿಗೆ ಕೇಳಿದ್ರೆ ಇವನ್ನೇ ಕಂಪ್ಲೇಂಟ್ ಆಗಿ ಅವ್ರು ಹೇಳ್ತಿರ್ತಾರೆ. ಸೊ ಡಯಾಗ್ನೋಸಿಸ್ ಅಂತ ತಗೊಂಡ್ರೆ ತುಂಬಾ ಇದೆ. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಜನರಿಗೆ ತಿಳಿಯೋ ಹಾಗೆ ನಾವು ಹೇಳ್ಬೇಕಂತ ಅಂದ್ರೆ, ಒಂದು ನೀರು ಬಡಿಯುವುದು, ಕೆಂಪು ಆಗುವುದು, ಆಮೇಲೆ ಅದರೊಟ್ಟಿಗೆ ಕಾಣಿಸದೇ ಇರುವುದು ಅಥವಾ ಕಡಿಮೆ ಕಾಣುವುದು. ಸೊ ಇವು ಕಾಮನ್ ಆಗಿರುತ್ತೆ. ಅದರೊಟ್ಟಿಗೆ ಅಡಿಷನ್ ಆಗಿ ತಗೋಬೇಕಂದ್ರೆ ನೋವು ಇರಬಹುದು, ಅದು ಒಂದು ಅಡಿಷನ್.
0: ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರೆ ಕಣ್ಣು ಕೆಂಪಾಗುದು, ಈಗ ಅದರಲ್ಲಿಯೂ ಕೂಡ ಉರಿ ತುರಿಕೆ ಉಂಟಾಗಲು, ಇದಕ್ಕೆ ಕಾರಣವೇನು, ಅದರ ಬಗ್ಗೆ ತಿಳಿಸಿ.
1: ಕಾರಣಗಳು ತುಂಬಾ ಇರುತ್ತೆ. ಸೊ ಅದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತ ಅಂದ್ರೆ, ಏನಾದ್ರೂ ಕಾಮನ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಇನ್ಫೆಕ್ಷನ್ ಅಂತ ನಾವು ಮಾತಾಡ್ತೀವಲ್ಲ, ಸೊ ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆದರೆ, ಎಕ್ಸ್ಪೋಜರ್ಸ್ ಆದರೆ, ಸೊ ಅಲ್ಲಿ ಒಂದು, ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆದರೆ, ಏನಾದರೂ ಜ್ವರ ಬಂದು ಅದರಿಂದನೂ ಆಗ್ಬೋದು ಕೆಲವೊಂದ್ಸಲ. ಆಮೇಲೆ ಇನ್ನೊಂದು, ಇಂಡಸ್ಟ್ರೀಸಲ್ಲೆಲ್ಲ ವರ್ಕ್ ಮಾಡ್ತಾರೆ, ಸೊ ಅಲ್ಲಿ ಅಲರ್ಜನ್ಸ್ ಎಕ್ಸ್ಪೋಸ್ ಆದರೆ, ಸೊ ಅದು ಅಲರ್ಜಿಕ್ ಆಗಿ ರಿಯಾಕ್ಟ್ ಆಗಿ ಅದರಿಂದನೂ ಕಣ್ಣು ಕೆಂಪಾಗ್ಬೋದು. ಸೊ ಇನ್ನೊಂದು, ಏನಾದರೂ ಹೊಡೆತ ಏನಾದರೂ ಬಿದ್ದರೆ, ಸೊ ರಕ್ತ ಹೋಗಿ ನಿಮ್ಮ ಬಿಳಿ ಪಾರ್ಟ್ ಇರುತ್ತೆ, ಸ್ಕ್ಲೀರಾ ಅಂತ ಏನು ಕರಿತೀವಿ ನಾವು, ಸೊ ಅಲ್ಲಿ ರಕ್ತ ಹೋಗಿ ಏನಾದರೂ ಕಲೆಕ್ಷನ್ ಆದರೆ, ಸೊ ಅದು ಕೂಡ ಒಂದು ರೆಡ್ನೆಸ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇವು ಸಾಮಾನ್ಯವಾಗಿ ಕಣ್ಣು ಕೆಂಪು ಯಾಕಾಗುತ್ತೆ ಅಂತ ಅಂದರೆ ನಾವು ರೀಸನ್ಸ್ ಆಗಿ ತಗೋಬಹುದು.
0: ಅಂತ ಸಂದರ್ಭದಲ್ಲಿ ಡ್ರೈ ಐ, ಕಣ್ಣು ಒಣಗುವುದು ಎಂದರೇನು, ಅದರ ಲಕ್ಷಣ, ಅದರ ಬಗ್ಗೆ ತಿಳಿಸಿ.
1: ಡ್ರೈ ಐ ಇದು ಈಗ ಕಾಮನ್ ಆಗಿ ಜಾಸ್ತಿ IT ಪ್ರೊಫೆಷನಲ್ ಆಗಿರ್ಬೋದು

0: ಅಥವಾ ಯಾರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬಾ ಯೂಸ್ ಮಾಡ್ತಾರೆ ಅವರಲ್ಲಿ ನೋಡಿದ್ರೆ ಡ್ರೈ ಐ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಅಂಡ್ ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ಡ್ರೈ ಐ ಸಮಸ್ಯೆ ಇದೆ, ಡ್ರೈ ಐ ಸಮಸ್ಯೆ ಇದೆ, ನೀವು ಕೇಳಿರ್ಬೋದು. ಸೊ ಅದು ಮೇನ್ಲಿ ಆಗೋದಂದ್ರೆ ಆಯಿಲಿನೆಸ್ ಕಡಿಮೆ ಆಗೋದ್ರಿಂದ. ನಮ್ಮ ಕಣ್ಣಲ್ಲಿ ಮಿಬೋಮಿಯನ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಸೊ ಅದು ನಮ್ಮ ಟಿಯರ್ ಫಿಲ್ಮ್ಗೆ ಆಯಿಲಿನೆಸ್ನ ಆ್ಯಡ್ ಆನ್ ಕೊಡ್ತಾ ಇರುತ್ತೆ. ಸೊ ಅಲ್ಲಿ ಆ ಗ್ಲ್ಯಾಂಡಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಸೊ ಅದು ಡ್ರೈ ಐಗೆ ಕಾಸ್ ಆಗಿ ನಾವು ತಗೋಬೋದು. ಆ್ಯಂಡ್ ಇನ್ನೊಂದು ಯಾಕೆ ಆಗುತ್ತೆ ಅಂತ ಮೆಜಾರಿಟಿ ಅಂದರೆ, ಈಗ ನಾವು ಪಿ ಸಿ ಯೂಸ್ ಮಾಡ್ತಿರ್ತೀವಿ, ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಸ್ಕ್ರೀನ್ ಟೈಮ್ ಇರುತ್ತೆ. ಸೊ ಐ ಟಿ ಪ್ರೊಫೆಷ್ನಲ್ಗೆ ಹೋದರೆ ಮೋರ್ ದೆನ್ 6 hours, 8 hours ದೇಲ್ ಬಿ ಇನ್ ಫ್ರಂಟ್ ಆಫ್ ದ ಸ್ಕ್ರೀನ್ಸ್. ಸೊ ಅವಾಗ ನಾವು ಫೋಕಸ್ ಮಾಡೋದ್ರಲ್ಲಿ ಏನು ಮಾಡ್ತೀವಿ, ಜಾಸ್ತಿ ಗ್ಯಾಪ್ ಇರುತ್ತೆ, ಬ್ಲಿಂಕಿಂಗ್ ರೇಟ್ ಅಂತ ಇರುತ್ತೆ ಕಣ್ಣಿಗೆ. ನಿಮಿಷದಲ್ಲಿ 16-20 ಸಲ ನಾವು ಕಣ್ಣನ್ನು ಪಿಳ್ಕಿಸ್ತಾ ಇರ್ತೀವಿ.
1: ನಿಜ.
0: ಹಾಂ, ಆವಾಗ ಏನಾಗುತ್ತೆ, ನಾವು ಸ್ಕ್ರೀನ್ ಟೈಮ್ ನೋಡೋ ನಮ್ದು ಕಾನ್ಸಂಟ್ರೇಷನಲ್ಲಿ ಪಿಳ್ಕಿಸೋದನ್ನ ನಮ್ಮ ಮೈಂಡ್ ಮರೆತು ಬಿಡುತ್ತೆ. ಸೊ ಅದರಿಂದ ಅಲ್ಲಿ ಟಿಯರ್ ಫಿಲ್ಮ್ಗೆ ಇನ್ಸಫಿಷಿಯನ್ಸಿ ಕಾಸ್ ಆಗುತ್ತೆ. ಸೊ ಅದರಿಂದ ಡ್ರೈ ಐ ವಿಲ್ ಬಿ ಕಾಸ್.
1: ಮೊಬೈಲ್ ಮತ್ತು ಕಂಪ್ಯೂಟರ್ಗಳ ಬಗ್ಗೆ ತಾವು ತಿಳಿಸಿದ್ರಿ, ಅಲ್ಲೇ ಒಂದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಯಾರು ಅದನ್ನು ಬಳಸೋದಿಲ್ಲ ಅಂತ ಇಲ್ಲ, ಎವ್ರಿಬಡಿ ದೇ ಆರ್ ಯೂಸಿಂಗ್, ಕಿರಿಯರಿಂದ ಹಿರಿಯರವರೆಗೆ. ಅಂತ ಸಂದರ್ಭದಲ್ಲಿ ಅತಿ ಜಾಸ್ತಿ ಮೊಬೈಲ್ ಕಂಪ್ಯೂಟರ್ ಅಥವಾ ಸ್ಕ್ರೀನ್ ಮುಂದೆ ಇದ್ರೆ ಕಣ್ಣಿಗೆ ಆಗೋ ಸಾಮಾನ್ಯ ಸಮಸ್ಯೆಗಳು ಯಾವುವು?
0: ಸಾಮಾನ್ಯ ಸಮಸ್ಯೆಗಳು ಅಂದ್ರೆ, ಒಂದು ಫೇಮಸ್ ಅದರ ಹೆಸರಲ್ಲೇ ಇದೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ನಾವು ಹೇಳ್ಬೋದು. ಸೊ ಅದೇ ಸಿಮಿಲರ್ ಟರ್ಮ್ ಟು ದ ಡ್ರೈ ಐ. ಡ್ರೈ ಐಗೆ ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಕೂಡ ಅಂತೀವಿ. ಸೊ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಏನಿದೆ ಅದರಿಂದ ಸಫರ್ ಆಗ್ತಿರ್ತಾರೆ. ಸೊ ಅದಕ್ಕೆ ಮತ್ತೆ ನಾವು ಏನಾದರೂ ಪ್ರಿವೆನ್ಷನ್ ಆಗಿ ತಗೋಬೇಕು ಅಂತ ಹೇಳಕ್ಕೆ ಏನಾದರೂ ಇದ್ರೆ, ಸೊ ಒಂದು ರೂಲ್ ಆಫ್ 20-20 ಅಂತ ಒಂದು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಇದರಲ್ಲಿ ಏನ್ ಮಾಡೋದು, ಪ್ರತಿ 20 ನಿಮಿಷಕ್ಕೆ ನೀವು ಕಂಪ್ಯೂಟರ್ ಅಥವಾ ಏನಾದರೂ ಯೂಸ್ ಮಾಡ್ತಾ ಇದ್ರೆ 20 ಮಿನಿಟ್ಸ್ ಒಂದು ಬ್ರೇಕ್ ಕೊಡಿ. ಬ್ರೇಕ್ ಆದ ನಂತರ 20 meters ದೂರ ನೋಡಿ, ಆ್ಯಂಡ್ ನಿಮ್ಮ ಕಣ್ಣನ್ನು 20 ಸಲ ಪಿಳ್ಕಿಸಿ. ಸೊ ಇದು ಒಂದು ರೂಲ್ ಫಾಲೋ ಮಾಡಬಹುದು.
1: ಆಲ್ರೈಟ್. ಈಗ ಕಣ್ಣಿನ ದಣಿವು ಮತ್ತು ತಲೆನೋವಿಗೆ ಆಯುರ್ವೇದದಲ್ಲಿ ಯಾವ ಚಿಕಿತ್ಸೆ ಇದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಕಣ್ಣಿನ ದಣಿವು ಯಾಕಂದ್ರೆ ಸ್ಟ್ರೆಸ್ ಫ್ಯಾಕ್ಟರ್ ಇಂದ ಆಗುತ್ತೆ. ಕಣ್ಣಿನ ಕೆಲಸ ಏನಾದರೂ ಜಾಸ್ತಿ ಆದರೆ, ನಿದ್ದೆ ಏನಾದರೂ ಆಗಲಿಲ್ಲ ಅಂದರೆ, ಅಥವಾ ನೀವು ಹಿಂದೆ ಹೇಳಿದ್ರಿ ಡ್ರೈ ಐ ಅಂತ ಹೇಳಿದ್ರಿ, ಅದರಿಂದನೂ ಕೂಡ ದಣಿವು ಆಗುತ್ತೆ. ಆಮೇಲೆ ಇನ್ನೊಂದು ತಲೆನೋವು ಅಂತ ನೀವು ಕೇಳಿದ್ರಿ, ತಲೆನೋವು ಅಂತ ಬಂದರೆ ಈಗ ಯಾರಿಗಾದರೂ ಸ್ಪೆಕ್ಟ್ಸ್ ಇರುತ್ತೆ. ಸೊ ದೂರದೃಷ್ಟಿ ಸಲುವಾಗಿ ಸ್ಪೆಕ್ಟ್ ಇರುತ್ತೆ, ಅವರು ಸ್ಪೆಕ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ, ಸೊ ಬ್ರೈನ್ ಏನು ಮಾಡುತ್ತೆ, ಗೊತ್ತಾಗಲ್ಲ ಏನಾಗ್ತಿದೆ. ಸೊ ಅದು ಸ್ಟ್ರೆಸ್ ಮೂಲಕ ನೋಡಿದ್ದನ್ನ ಕ್ಲಿಯರ್ ಮಾಡೋಕೆ ಬ್ರೈನ್ಗೆ ಸ್ಟ್ರೆಸ್ ಬೀಳುತ್ತೆ. ಸೊ ಅದರಿಂದ ತಲೆನೋವು ಕಾಸ್ ಆಗ್ತಾ ಇರುತ್ತೆ. ಅಂದ್ರೆ ನಾರ್ಮಲ್ ಫಂಕ್ಷನ್ ಇರಲ್ಲ, ಸೊ ಅದು ನಾರ್ಮಲ್ ಮಾಡಲಿಕ್ಕೆ ನಮ್ಮ ಬ್ರೈನು ತಲೆನೋವಿನ ಕೊಡುತ್ತೆ. ಸೊ ಅದು ಒಂದು ಆ್ಯಡ್ ಆನ್. ಸೊ ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಏನು ಚಿಕಿತ್ಸೆಗಳಿವೆ ಅಂತ ಹೇಳಿ ನೀವು ಕೇಳಿದ್ರಿ. ಸೊ ಅದರಲ್ಲಿ ನಾವು ಕಣ್ಣಿನ ದಣಿವು ಗಿನಿವು ಅಂತ ಬಂದ್ರೆ, ಸೊ ಅಲ್ಲಿ ಕ್ಷೀರಸೇಕ ಅಂತೇಳಿ ಒಂದು ಟ್ರೀಟ್ಮೆಂಟ್ ಇದೆ. ಸೊ ನಾವು ಹಾಲಿನಿಂದ ಅದರೊಟ್ಟಿಗೆ ಮತ್ತು ಆಯುರ್ವೇದ ದ್ರವ್ಯಗಳನ್ನು ಹಾಕಿ ಮಿಕ್ಸ್ ಮಾಡಿ ಪ್ರೊಸೆಸ್ ಮಾಡಿ, ಸೊ ಅದನ್ನ ನಾವು ಟಾಪಿಕಲ್ ಅಡ್ಮಿನಿಸ್ಟ್ರೇಷನ್ ಆಗಿ ಕೊಡ್ತೀವಿ, ಅಥವಾ ಆಶ್ಚೋತನ ಅಂತ ಇನ್ನೊಂದಿದೆ, ಅದರಲ್ಲಿ ಡ್ರಾಪ್ಸ್ ಫಾರ್ಮಲ್ಲಿ ಕೊಡ್ತೀವಿ. ಸೊ ಅವ್ರ ಮನೆಯಲ್ಲೂ ಹಾಕೋಬಹುದು, ಅಥವಾ ಯೂನಿಟ್ಸ್ ಅಲ್ಲಿ ಬಂದು ಹಾಕೊಂಡು ಹೋಗ್ಬೋದು, ಅಥವಾ ಇನ್ನೂ ಆ್ಯಡ್ ಆನ್ ಅಂದ್ರೆ ತರ್ಪಣ ಅಂತ ಹೇಳಿ ಇನ್ನೊಂದು ಟ್ರೀಟ್ಮೆಂಟ್ ಬರುತ್ತೆ, ಕೇಳಿರ್ಬೋದು. ಸೊ ಒಂದು ಹೊಂಡ ಮಾಡಿ ಅದರಲ್ಲಿ ಆಯಿಲ್ ಪೋರಿಂಗ್ ಮಾಡಿ 20 minutes ಅವ್ರ 30 minutes ಅವ್ರ 40 minutes, ಪ್ರತ್ಯೇಕ ವ್ಯಾಧಿ ಅನುಸಾರವಾಗಿ ಬೇರೆ ಬೇರೆ ಟೈಮ್ ಡ್ಯೂರೇಷನ್ ಇಂದ ನಾವು ಅದನ್ನ ಮಾಡಬಹುದು. ಇವು ಕಾಮನ್ ಆಗಿ ನಾವು ಮಾಡುವಂತ ಟ್ರೀಟ್ಮೆಂಟ್ ಗಳಿರುತ್ತೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ನೇತ್ರ ರೋಗ ಚಿಕಿತ್ಸಾ ವಿಭಾಗದ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಸರ್, ಈಗ ಬಹಳ ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ಅಂತ ಬಂದಾಗ ಅದರಲ್ಲಿ ಲಾಂಗ್ ಸೈಟೆಡ್ನೆಸ್, ಶಾರ್ಟ್ ಸೈಟೆಡ್ನೆಸ್ ಅಂತಾರೆ, ಸಮೀಪದ ದೃಷ್ಟಿ ಮತ್ತು ದೂರ ದೃಷ್ಟಿ ಅಂತ, ಈ ದೃಷ್ಟಿ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಳು ಯಾವುವು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ನಾವು ಈಗ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಅಂತ ತಗೊಂಡ್ರೆ, ಈಗ ಸಮೀಪ ದೃಷ್ಟಿ ಯಾರಿಗಿರಲ್ಲ, ಕಾಮನ್ ಆಗಿ 40 ಏಜ್ ಯಾರು ಕ್ರಾಸ್ ಮಾಡ್ತಾರೋ 40 ನಂತರ ಎಲ್ಲರಿಗೂ ಸಮೀಪ ದೃಷ್ಟಿ ತೊಂದರೆ ಬಂದೇ ಬರುತ್ತೆ. ಆ್ಯಂಡ್ ದೂರದೃಷ್ಟಿ ಅದು ಇರ್ರೆಸ್ಪೆಕ್ಟಿವ್, ಅಂದರೆ ಇದೇ ಏಜ್ ಗ್ರೂಪಲ್ಲಿ ಬರಬೇಕಂತ ಇಲ್ಲ, ಚಿಕ್ಕ ವಯಸ್ಸಲ್ಲೂ ಬರ್ಬೋದು, ಮಧ್ಯಮ ವಯಸ್ಸಲ್ಲೂ ಬರ್ಬೋದು, ಅಥವಾ ವೃದ್ಧ ಅವ್ರಿಗೂ ಬರ್ಬೋದು. ಸೊ ಆ ಕಂಡೀಷನಲ್ಲಿ ನಮ್ಮ ಆಯುರ್ವೇದದಲ್ಲಿ ಏನು ಮಾಡ್ತಾರೆ, ಸೊ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಂತ ಮಾಡ್ತೀವಿ. ಕಾಮನ್ ಆಗಿ ನಮ್ಮ ದೃಷ್ಟಿ ಏನು ಕಣ್ಣಿದೆ ಅದರಲ್ಲಿ ಪಿತ್ತದಿಂದ ವಿಕಾರಗಳು ಬರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ನಾವು ಚಿಕಿತ್ಸೆ ಆಗಿ ಪಿತ್ತನ ಟ್ರೀಟ್ ಮಾಡ್ತೀವಿ. ಸೊ ಪಿತ್ತ ಟ್ರೀಟ್ಮೆಂಟಲ್ಲಿ ಏನೇನು ಮಾಡ್ಬೋದು, ಸೊ ಈಗ ಪರ್ಗೇಷನ್ ಥೆರಪಿ ಅಂತ ನೀವು ಕೇಳಿರ್ಬೋದು ಸಾಮಾನ್ಯವಾಗಿ, ಅಥವಾ ವಿರೇಚನ ಥೆರಪಿ ಅಂತ ಕೇಳಿರ್ಬೋದು. ಸೊ ಅದನ್ನು ಮಾಡಿ ನಾವು ಪಿತ್ತನ ಕಂಟ್ರೋಲ್ ಮಾಡಿ, ಸೊ ಅಲ್ಲಿಂದ ಕಣ್ಣಿಗೆ ಚಿಕಿತ್ಸೆಯನ್ನು ಕೊಡ್ತಿರ್ತೀವಿ. ಮತ್ತು ಅದಕ್ಕೆ ಆ್ಯಡ್ ಆನ್ ಎಫೆಕ್ಟ್ ಆಗಿ ನಾವು ಇಂಟಿಗ್ರೇಟಿವ್ ಆಸ್ಪೆಕ್ಟಲ್ಲಿ ತೊಗೊಂಡು ಐ ಎಕ್ಸಸೈಸಸ್ ಕೂಡ ಮಾಡಿಸ್ತೀವಿ. ಆಮೇಲೆ ಆಗಲೇ ಹೇಳಿದಾಗೆ ನಾವು ಸೇಕ ಅದು ದ್ರವ್ಯ ಬೇರೆ ಬೇರೆ ಇರುತ್ತೆ ಇಂಡಿವಿಜುವಲ್ ವ್ಯಾಧಿ ಪ್ರಕಾರ. ಈಗ ಸೈಟೆಡ್ನೆಸ್ ಅಂತ ಬಂದರೆ ಅಲ್ಲಿನ ಮತ್ತೆ ಕೆಲವೆಲ್ಲ ದ್ರವ್ಯಗಳು ಬರುತ್ತೆ, ಸೊ ಅವನ್ನು ಉಪಯೋಗ ಮಾಡಿಕೊಂಡು ಸೇಕ, ಆಶ್ಚೋತನ, ಅಂಜನ ಅಂತ ಕೇಳಿರ್ಬೋದು ನೀವು, ಕೊಲೀರಿಯಂ ಏನು ಯೂಸ್ ಮಾಡ್ತಾರೆ ಕಾಜಲ್ ಡೇ ಟು ಡೇ

0: ಇನ್ ಆಕ್ಟಿವಿಟೀಸ್ ಅಲ್ಲಿ ಹಾ, ಸೊ ಅದರಲ್ಲಿ ಮೆಡಿಕೇಟೆಡ್ ಕೊಲಿರಿಯಮ್ಸ್ ಇರ್ತವೆ, ಸೊ ಅದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಸೊ ಅದರಿಂದ ಬೆಟರ್ ವಿಷನ್ ಇಂಪ್ರೂವ್ಮೆಂಟ್ ಆಗುತ್ತೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಒಂದು ಬಹಳ ಮುಖ್ಯವಾದ ವಿಷಯ, ಕ್ಯಾಟ್ರಾಕ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ ಸರ್, ಆಮೇಲೆ ಅದಕ್ಕೆ ಇರೋ ಆಯುರ್ವೇದ ಚಿಕಿತ್ಸೆಗಳು.
1: ಕ್ಯಾಟ್ರಾಕ್ಟ್ ಅಂತ ತಗೊಂಡ್ರೆ ಯಾರಿಗಾಗುತ್ತೆ? ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ನೀವು ನೋಡ್ತಾ ಹೋದ್ರೆ 45 ನಂತರ ವೃದ್ಧ ಜೀವನ ಏನು ಸ್ಟಾರ್ಟ್ ಆಗುತ್ತೆ, ಮಧ್ಯಮದಿಂದ ವೃದ್ಧ. ಸೊ ಅಲ್ಲಿ ಕ್ಯಾಟ್ರಾಕ್ಟ್ ಎಲ್ಲರಿಗೂ ಕಾಮನ್ ಆಗಿರುವಂತ ಒಂದು ಸಮಸ್ಯೆ. ಗೊತ್ತಿರೋ ಹಾಗೆ ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿಗೆ ಪೊರೆ ಬರುವುದು ಅಂತ ಅರ್ಥ. ಇದ್ದಿರೋ ಲೆನ್ಸ್ ಮ್ಯಾಟರ್ ಏನಿರುತ್ತೆ ಒಳಗಡೆ, ಅದು ಗಟ್ಟಿ ಆಗುತ್ತೆ, ಅದರದ ಟ್ರಾನ್ಸ್ಪರೆನ್ಸಿ ಲಾಸ್ ಆಗುತ್ತೆ. ಸೊ ಅದರಿಂದ ವಿಷನ್ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಸೊ ಅಲ್ಲಿ ನಾವು ಆಯುರ್ವೇದದಲ್ಲಿ ಏನು ಮಾಡ್ಬೋದು, ಅದರಲ್ಲಿ ಬಹಳ ಡೆವಲಪ್ ಆಗಿತ್ತಪ್ಪ ಕ್ಯಾಟ್ರಾಕ್ಟ್, ಸೊ ಜಾಸ್ತಿ ಗಟ್ಟಿಯಾಗಿದೆ ಅಂದರೆ ನಾವು ಅಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿದ್ರೂ ಏನು ಇಂಪ್ರೂವ್ಮೆಂಟ್ ಸಿಗೋದಿಲ್ಲ. ಬಟ್ ಒಂದು ಸರ್ಜಿಕಲ್ ಆಸ್ಪೆಕ್ಟ್ ರೂಢಿಯಲ್ಲಿದೆ, ಸೊ ಅದು ಬೆಟರ್ ಚಾಯ್ಸ್ ಆಗುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದರೆ ಸೊ ಅಲ್ಲಿ ನಾವು ತರ್ಪಣ ಮೂಲಕ ಚೆನ್ನಾಗಿ ಆ್ಯಕ್ಟ್ ಮಾಡಿಸ್ಬೋದು. ಮತ್ತು ಸೇಕ ಮತ್ತು ಅಂಜನಾ, ನಾನೇನು ಹೇಳಿದೆ ಅಲ್ಲಿ ತೀಕ್ಷ್ಣ ಅಂಜನಾಸ್ ಅಂತ ಬರುತ್ತೆ, ಅಂದರೆ ಸ್ವಲ್ಪ ಪೊಟೆನ್ಸಿಯಲ್ಲಿ ಜಾಸ್ತಿ ತೀಕ್ಷ್ಣ ಇರ್ತವೆ ಡ್ರಗ್ಸ್. ಸೊ ಅದರಿಂದ ಸೊ ಒಳಗಡೆ ಆಗಿರೋ ಕ್ಯಾಟ್ರಾಕ್ಟ್ ಏನಿದೆ, ಸೊ ಅದು ಟ್ರಾನ್ಸ್ಪರೆನ್ಸಿ ಏನು ಲಾಸ್ ಆಗಿದೆ, ಅದು ರೀಗೇನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ.
0: ಕ್ಯಾಟ್ರಾಕ್ಟ್ ಬರದೇ ಇರೋಕ್ಕೆ ಏನಾದರೂ ವಿಧಾನಗಳು ಇವೆಯಾ?
1: ಕ್ಯಾಟ್ರಾಕ್ಟ್ ಬರದೇ ಇರೋಕ್ಕೆ ನಾವು ಅದು ಒಂದು ವಿಧಾನಗಳು ಅಂದರೆ ನೀವು ಮೊದಲಿಂದಾನೇ ನಿಮ್ಮ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಆ್ಯಂಡ್ ಇನ್ನೊಂದು ಕಾಸ್ ಅಂತ ಹೋದರೆ ಕ್ಯಾಟ್ರಾಕ್ಟಲ್ಲಿ ಟ್ರೌಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂತ ಬರುತ್ತೆ, ಏನಾದರೂ ಹೊಡೆತ ಬಿದ್ದು ಹಾಗೇನು ಕ್ಯಾಟ್ರಾಕ್ಟ್ ಆಗುತ್ತೆ, ಅಥವಾ ಹುಟ್ಟಿದಾಗಿನಿಂದನೂ ಕೆಲವು ಮಕ್ಕಳಿಗೆ ಕ್ಯಾಟ್ರಾಕ್ಟ್ ಕೂಡ ಇರಬಹುದು. ಸೊ ಹುಟ್ಟಿದಾಗಿನಿಂದ ಇರುವುದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಹಾಂ, ಸೊ ನಮಗೆ ಈಗ ಹೊಡೆತ ಬೀಳೋದ್ರಿಂದ ತಪ್ಪಿಸ್ಕೊಂಡ್ರೆ, ಅಥವಾ ಏನಾದರೂ ಸಡನ್ ಪಿಯರ್ಸ್ ಆಯಿತು, ಏನಾದರೂ ಸೂಜೆ ಹೋಯಿತು, ಅದರಿಂದನೂ ಲೆನ್ಸ್ ಮೆಟೀರಿಯಲ್ಲು ಥಿಕ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟು ಜನರಲ್ ಆಗಿ ಏಜ್ ರಿಲೇಟೆಡ್ ಏನು ಕ್ಯಾಟ್ರಾಕ್ಟ್ ಇರುತ್ತೆ, ಅದನ್ನು ನೀವು ವಿಟಮಿನ್ಸ್ ಆಗಲಿ ಚೆನ್ನಾಗಿ ತೊಗೊಳ್ಳೋದು, ಹಸಿರು ಸೊಪ್ಪು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನೋದ್ರಿಂದ ಕ್ಯಾಟ್ರಾಕ್ಟನ್ನು ತಕ್ಕ ಮಟ್ಟಿಗೆ ನಾವು ದೂರ ಮಾಡ್ಬೋದು. ಬಟ್ ಆಗೋ ಅಂಥ ಸಿಚುವೇಶನ್ ಜಾಸ್ತಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ಗೆ ಬಂದೇ ಬರುತ್ತೆ.
0: ಗ್ಲಾಕೋಮಾ ಬಗ್ಗೆ ತಿಳಿಸಿ, ಗ್ಲಾಕೋಮಾ ಎಂದ್ರೇನು, ಆಮೇಲೆ ಆಯುರ್ವೇದದ ಚಿಕಿತ್ಸೆಗಳು.
1: ಓಕೆ, ಗ್ಲಾಕೋಮಾ ಅಂತ ಜನರಲ್ ಆಗಿ ನಾವು ನೋಡಿದ್ರೆ ಈಗ ಕಾಮನ್ ಕಂಡೀಷನ್ ಆಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಈಗ ಬಿ ಪಿ ಬಂದಿದೆ ಅಂತಾರೆ, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತಾರೆ, ಹೈಪರ್ ಟೆನ್ಷನ್ ಅಂತ ನಾವೇನು ಕರಿತೀವಿ. ಸೊ ಅದೇ ಸೇಮ್ ಕಾನ್ಸೆಪ್ಟು ಕಣ್ಣಿನಲ್ಲಿ, ಆದರೆ ಅದಕ್ಕೆ ನಾವು ಇಂಟ್ರಾ ಆಕ್ಯುಲರ್ ಪ್ರೆಷರ್ ಅಂತೀವಿ, ಅದು ಆಕ್ಯುಲರ್ ಹೈಪರ್ ಟೆನ್ಷನ್ ಅಂತ ಅಂತೀವಿ. ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗೋದು, ಕಣ್ಣಿನಲ್ಲಿ ಲಿಕ್ವಿಡ್ ಇರುತ್ತೆ, ಅಕ್ವಿಯಸ್ ಹ್ಯೂಮರ್ ಅಂತ ಲಿಕ್ವಿಡ್ ಇರುತ್ತೆ. ಸೊ ಅದರದ್ದು ಪ್ರೊಡಕ್ಷನ್ ಯೂನಿಟಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾದರೆ, ಅಥವಾ ಅಬ್ಸಾರ್ಪ್ಷನ್ ಯೂನಿಟಲ್ಲಿ ಏನಾದರೂ ಹೀರಿಕೊಳ್ಳುವೆ ಯೂನಿಟಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ, ಆ ಫ್ಲೂಯಿಡ್ ಅಲ್ಲೇ ಉಳಿದು, ಈಗ ಫಾರ್ ಎಕ್ಸಾಂಪಲ್ ಒಂದು ಬಲೂನಲ್ಲಿ ನೀವು ನೀರು ತುಂಬಿದ್ರೆ ಹೆಂಗೆ ನೀರು ಜಾಸ್ತಿ ಆಗುತ್ತೆ ಹೋಗುತ್ತೋ, ಬಲೂನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗೆ ಅದು ಅಕ್ವಿಯಸ್ ಹ್ಯೂಮರ್ ಫ್ಲೂಯಿಡ್ಡು ಕಣ್ಣಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಪ್ರೊಡಕ್ಷನ್ ಆಗಬೇಕು ಮತ್ತು ಡ್ರೈನೇಜ್ ಆಗಬೇಕು. ಅದು ಆಗಲಿಲ್ಲ ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದೇ ಪ್ರೆಷರ್ ಜಾಸ್ತಿ ಆಗಿ ಹಿಂದೆ ನಮ್ಮ ಕಣ್ಣಿನ ನರದ ಮೇಲೆ ಪ್ರೆಷರ್ ಹಾಕುತ್ತೆ, ಅದಕ್ಕೆ ವಿಷನ್ ಕಡಿಮೆ ಆಗುತ್ತೆ. ಸೊ ಇದು ಏನಿದೆ ಟೋಟಲ್ ನಾವು ವ್ಯಾಧಿನ ನಾವು ಗ್ಲಾಕೋಮಾ ಅಂತ ಕರಿತೀವಿ ಮಾಡರ್ನಲ್ಲಿ. ಇದರಿಂದ ವಿಷನ್ ಲಾಸ್ ಆಗುತ್ತೆ. ಮೇನ್ಲಿ ಹೇಳಬೇಕಂದ್ರೆ ಟನಲ್ ವಿಷನ್ ಲಾಸ್ ಅಂತ ಹೇಳ್ತಾರೆ, ಅಥವಾ ಪೆರಿಫೆರಲ್ ವಿಜುವಲ್ ಫೀಲ್ಡ್ ಲಾಸ್ ಅಂತ ಹೇಳ್ತಾರೆ. ಸೊ ಅದರದ್ದು ಅದು ಸಿಂಪ್ಟಮ್. ಸಡನ್ ಆಗಿ ಕೆಲವೊಬ್ಬರಿಗೆ ಅದು ಆಗಬಹುದು, ಸಡನ್ ವಿದಿನ್ ಅ ನೈಟ್ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು, ಕಿ ರಾತ್ರಿ ಮಲಗುವಾಗ ಎಲ್ಲ ಸರಿಯಾಗೇ ಇತ್ತು, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ವಿಷನ್ ಲಾಸ್ ಇದೆ. ಸೊ ಅದು ಅಕ್ಯೂಟ್ ಗ್ಲಾಕೋಮಾ ಕಂಡೀಷನ್ನಲ್ಲಿ ಬರುತ್ತೆ. ಸೊ ಆವಾಗ ತಕ್ಷಣ ನೀವು ವೈದ್ಯರನ್ನ ಭೇಟಿ ಆಗಬೇಕು. ಇನ್ನೊಂದು ಇರುತ್ತೆ ಕ್ರಾನಿಕ್ ಅಂತ ಹೇಳಿ, ಗ್ರ್ಯಾಜುವಲಿ ಒಂದು 6 ವರ್ಷನೋ ಹೋಗ್ತಾ ಹೋಗ್ತಾ ಸ್ವಲ್ಪ ಸೈಡ್ದೆಲ್ಲ ಬ್ಲ್ಯಾಕಿಶ್ ಆಗ್ತಾ ಹೋಗುತ್ತೆ, ಸೆಂಟ್ರಲ್ ವಿಷನ್ ಕ್ಲಿಯರ್ ಇರುತ್ತೆ, ಪೆರಿಫೆರಲಿ

0: ಇರೋದಿಲ್ಲ. ಸೊ ಇದಕ್ಕೆ ನಾವು ಗ್ಲೋಕೋಮ ಅಂತ ಕರಿತೀವಿ. ಅಂಡ್ ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ಏನಂತ ಮಾಡಬಹುದು. ಸೊ ಇದರಲ್ಲಿ ನಾವು ಫಸ್ಟ್ ದೇಹ ಶುದ್ಧಿಕರ ಕೆಲವು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಗಳನ್ನ ಮಾಡ್ತೀವಿ. ಆಗಲೇ ಹೇಳಿದಾಗೆ ಪಿತ್ತಕ್ಕೆ ನಾವು ಚಿಕಿತ್ಸೆ ಕೊಡ್ತೀವಿ, ಅದರೊಟ್ಟಿಗೆ ಮತ್ತೆ ಆ್ಯಡ್ ಆನ್ ಆಗಿ ನಸ್ಯ ಥೆರಪಿ ಅಂತ ಒಂದು ಮಾಡ್ತೀವಿ. ಸೊ ಮೂಗಿನಿಂದ ನೇಸಲ್ ಡ್ರಾಪ್ಸ್ ಹಾಕಿ ಡ್ರಗ್ಸಿಂದ ಕ್ಷೀರ ಬಲ ಹಿಂಗೆ ಗುಡುಚಿ ಇಂಥವೆಲ್ಲ ಕೆಲವು ಆಯುರ್ವೇದ ಡ್ರಗ್ಸ್ ಇರುತ್ತೆ. ಸೊ ಅದು ತೊಗೊಂಡು ಡ್ರಾಪ್ಸ್ ಫಾರ್ಮಲ್ಲಿ ನಾವು ಇನ್ಸ್ಟಿಲೇಷನ್ ಮಾಡ್ತೀವಿ ಕಂಟಿನ್ಯೂಸ್ ಫಾರ್ 7 ಡೇಸ್ ಆರ್ ವಿತ್ ಅ ಗ್ಯಾಪ್ ಆಫ್ 7 ಡೇಸ್ 14 ಡೇಸ್ ಹಿಂಗೆಲ್ಲ ಮಾಡ್ತಿರ್ತೀವಿ. ಸೊ ಅದರಿಂದ ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಗ್ಲೋಕೋಮದಲ್ಲಿ ಮೇನ್ ಒಂದೇ ವಿಷನ್ ಏನಂದರೆ ನಾವು ಪ್ರೆಷರ್ ಕಂಟ್ರೋಲ್ ಮಾಡೋದು. ಪ್ರೆಷರ್ ಕಂಟ್ರೋಲ್ ಮಾಡೋದ್ರಿಂದ ಆಪ್ಟಿಕ್ ನರ್ವ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳಲ್ಲ. ಅಲ್ಲಿ ಆಪ್ಟಿಕ್ ನರ್ವ್ ಚೆನ್ನಾಗಿದ್ರೆ ನಮ್ಮದು ವಿಷನ್ಗೆ ಏನು ಹಾನಿ ಆಗಲ್ಲ. ಸೊ ಥ್ರೂ ಔಟ್ ದ ಲೈಫ್ ನಾವು ಅಲ್ಲಿ ಪ್ರೆಷರ್ನ ಮೇಂಟೈನ್ ಮಾಡೋಕೆ ಗೊತ್ತಾಡಬೇಕು. ಸೊ ಅದರಿಂದ ಅದೇ ಕಾರಣಕ್ಕಾಗಿ ನಾವು ನಸ್ಯನ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ಅದರೊಟ್ಟಿಗೆ ಇನ್ನೂ ಕೆಲವು ಚಿಕಿತ್ಸೆಗಳೆಲ್ಲ ಇದ್ದಾವೆ, ಅಂಜನ ಆ್ಯಂಡ್ ಲೇಪ, ಅದು ಸೊ ಅವನು ಮಾಡ್ಬೋದು, ಏನು ತೊಂದರೆ ಇಲ್ಲ.
1: ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾನೆ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ಡಾಕ್ಟರ್ ಸರ್, ಈಗ ಕಣ್ಣಿನ ರೋಗಗಳಲ್ಲಿ ಇನ್ನೊಂದು ಸಮಸ್ಯೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ, ಅದರ ಬಗ್ಗೆ ತಿಳಿಸಿ ಹಾಗೆ ಅದರ ಆಯುರ್ವೇದ ಚಿಕಿತ್ಸೆಗಳು.
0: ಓಕೆ, ಕಂಜಂಕ್ಟಿವೈಟಿಸ್ ಅಂತ ನಾನು ಮೊದಲೇ ಹೇಳಿದೆ, ನೀವು ಕೆಂಪಾಗುವುದು ಅಂತ ಕೇಳಿದ್ರಿ. ಹಾಂ, ಸೊ ಅದು ಕೆಂಪಾಗುವುದು ಕೂಡ ಕಂಜಂಕ್ಟಿವೈಟಿಸ್ದಿಂದ ಇರ್ಬೋದು. ಸೊ ಕಂಜಂಕ್ಟೈವ ನಿಮಗೆಲ್ಲ ಗೊತ್ತು, ಕಣ್ಣಿನ ಹೊರ ಲೇಯರ್ ಏನಿದೆ, ಸೊ ಅದಕ್ಕೆ ನಾವು ಕಂಜಂಕ್ಟೈವ ಅಂತ ಕರಿತೀವಿ. ಐಟಿಸ್ ಅಂದರೆ ಇಟ್ಸ್ ಕಾಮನ್ ಊತ ಅಂತ ಅರ್ಥ, ಸ್ವೆಲ್ಲಿಂಗ್ ಅಂತ ಅರ್ಥ. ಕಂಜಂಕ್ಟಿವೈಟಿಸ್ ಅಂದರೆ ಕಂಜಂಕ್ಟೈವ ಏನಾಗುತ್ತೆ, ಊತ ಬರುತ್ತೆ. ಸೊ ಏಕೆ ಬರುತ್ತೆ, ಬಾಡಿಲಿ ಇನ್ಫ್ಲಮೇಷನ್ ಯಾವಾಗ ಆಗಬೇಕಂದ್ರೂ ಒಂದು ಇನ್ಫೆಕ್ಷನ್ ಆಗಿರಬೇಕು ಅಂತ ಇರುತ್ತೆ. ಸೊ ಇನ್ಫೆಕ್ಷನ್ನು ಅದು ಬ್ಯಾಕ್ಟೀರಿಯಿಂದ ಆಗ್ಬೋದು, ವೈರಲ್ಲಿಂದ ಆಗ್ಬೋದು, ಅಥವಾ ಅಲರ್ಜಿಕ್ಕಿಂದ ಆಗ್ಬೋದು. ಸೊ ಅದೇ ನಾನು ಆಗಲೇ ಹೇಳಿದಾಗೆ ಅಲರ್ಜಿಕ್, ವೈರಲ್ ಆರ್ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಅಂತ ಅದ್ರದ್ದು ವಿಧಗಳು ಬರುತ್ತೆ. ಸೊ ಅದೇ ಅದರ ಮೇನ್ ಕಾರಣ. ಆ್ಯಂಡ್ ಚಿಕಿತ್ಸೆ ಆಸ್ಪೆಕ್ಟಿಗೆ ಬಂದರೆ, ಈಗ ಬ್ಯಾಕ್ಟೀರಿಯಾದಿಂದ ಆಗಿರುವಂತಹ ಕಂಜಂಕ್ಟಿವೈಟಿಸ್ ಇತ್ತಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ಅಂತ ಬರುತ್ತೆ. ಈಗ ಕಾಮನ್ ಆಗಿ ಹರಿದ್ರಾ ಗೊತ್ತಿರ್ಬೋದು ನಿಮಗೆ, ಇದು ಏನು ಅರಿಶಿನ ಪುಡಿ ಅಂತ. ಸೊ ಅದಕ್ಕೂ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂದರೆ ಅದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತೆ ನಮ್ಮ ಬಾಡಿಲಿ. ಸೊ ಅದರದ ಸ್ವಲ್ಪ ಎಕ್ಸ್ಟ್ರಾಕ್ಟ್ಗಳೆಲ್ಲ ಇರುತ್ತೆ. ಸೊ ಅದರಿಂದ ನಾವು ಆಶ್ಚೋತನ ಮಾಡ್ಬೋದು. ಅಥವಾ ನಾನು ಆಗಲೇ ಸೇಕಾ ಅಂತ ಮಾತಾಡಿದೆ, ಹಾಲು ತೊಗೊಂಡು ಅದರಲ್ಲಿ ಹರಿದ್ರಾವೊಂದಿಗೆ ನಾವು ಮಿಕ್ಸ್ಚರ್ ಮಾಡಿ ಅಥವಾ ಪ್ರೊಸೆಸ್ ಮಾಡಿ ಅದರಿಂದ ಸೇಕನ ಮಾಡೋದ್ರಿಂದ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕಣ್ಣಿನಲ್ಲಿ ಹೋಗಿ ಅದನ್ನು ಟ್ರೀಟ್ ಮಾಡುತ್ತೆ. ಸೊ ಒಂದೇ ಬ್ರಾಡ್ ಆಗಿ ಅಂದರೆ ನಮ್ಮದು ಆಯುರ್ವೇದ ದ್ರವ್ಯಗಳು ಅದರಲ್ಲಿ ಯಾವ ಚಿಕಿತ್ಸೆಗೆ ಉಪಯೋಗ ಮಾಡುತ್ತಾರೋ, ಸೊ ಅದರದರ ಆ್ಯಕ್ಷನ್ಗಳು ಅದರದರ ಪ್ರಾಪರ್ಟಿ ಮೂಲಕ ಆಗ್ತಾ ಇರುತ್ತೆ.
1: ತ್ರಿಫಲಾ ಬಗ್ಗೆ ಮಾತನಾಡೋಣ. ತ್ರಿಫಲಾ ಎಷ್ಟೋ ಜನರು ಸ್ವಯಂ ಇದನ್ನ ಸೇವಿಸ್ತಾರೆ, ಅಂತ ಸಂದರ್ಭದಲ್ಲಿ ತ್ರಿಫಲಾ ಕಣ್ಣಿನ ಆರೋಗ್ಯಕ್ಕೆ ಎಷ್ಟು ಸಹಾಯಕ, ಯಾರು ತಗೋಬಹುದು, ಅದ್ರ ಬಗ್ಗೆ ಸ್ವಲ್ಪ.
0: ತ್ರಿಫಲಾ ನೀವು ಕಾಮನ್ ಆಗಿ ಕೇಳಿರೋ ಹಾಗೆ ಜನರಲ್ಲಿ ಇದನ್ನ ಆಯುರ್ವೇದದಲ್ಲಿ ನೇತ್ರ ದ್ರವ್ಯ ಅಂತ ಅಂತಾರೆ. ಕಣ್ಣಿಗಾಗಿಯೇ ನಾವು ಉಪಯೋಗ ಮಾಡಬಹುದಾದಂತಹ ದ್ರವ್ಯವನ್ನು ತ್ರಿಫಲಾ, ಅದರಲ್ಲಿ ಮೂರಿದೆ, ಆಮಲಕಿ, ಬಿಬಿತಕಿ ಮತ್ತು ಹರಿತಕಿ ಅಂತೇಳಿ ಮೂರು ಡ್ರಗ್ಸ್ ಬರ್ತವೆ. ಸೊ ಅದು ರಸಾಯನ ಆಗಿಯೂ ನಾವು ಯೂಸ್ ಮಾಡ್ಬೋದು, ಡೈಲಿ ಸ್ವಲ್ಪ ಡೋಸಲ್ಲಿ ತೊಗೊಂಡು ಡೈಲಿ ಮಾರ್ನಿಂಗ್ ವಿತ್ ಎಂಪ್ಟಿ ಸ್ಟಮಕ್ ಅಂತ ಹೇಳಿ ಕೊಡ್ತಾ ಹೋಗ್ತೀವಿ ರಸಾಯನ ಎಫೆಕ್ಟ್, ಅದು ಕೂಡ ಕಣ್ಣಿನ ಮೇಲೆ ಒಳ್ಳೆ ಪರಿಣಾಮನ ಬೀರುತ್ತೆ. ಅಥವಾ ನೀವು ಆಗಲೇ ಕೇಳಿದ್ರಿ ಈಗ ಕ್ಯಾಟ್ರಾಕ್ಟ್ಗೆ ಬರದೇ ಇರೋ ಹಾಗೆ ನಾವು ಹೇಗೆ ಇದು ಮಾಡ್ಬೋದು ಅಂತ, ಅಲ್ಲಿ ನಾವು ತ್ರಿಫಲಾನ ಸೇವನೆಯಾಗಿ ತಗೋಬೋದು. ಅಥವಾ ತ್ರಿಫಲಾ ಕಷಾಯದಿಂದನೂ ನಾನಾಗಲೇ ಸೇಕ ಅಂತ ಹಾಲಿನಿಂದ ಏನು ಹೇಳಿದೆ, ನೀವು ಹಾಲನ್ನು ತ್ರಿಫಲಾ ಕಷಾಯದಿಂದನೂ ರಿಪ್ಲೇಸ್ ಮಾಡ್ಕೋಬಹುದು. ಅಂದರೆ ಆ ಕಂಡೀಷನ್ಸ್ ಇದ್ದರೆ, ಈಗ ವೈರಲ್ ಕಂಜಂಕ್ಟಿವೈಟಿಸ್ ಕಂಡೀಷನ್ನಲ್ಲೆಲ್ಲ ನಾವೇನು ಮಾಡ್ಬೋದು, ಕಷಾಯ ಸೇಕ ಕೂಡ ಮಾಡ್ಬೋದು, ಅಲ್ಲಿ ಕೂಡ ತ್ರಿಫಲಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೂಡ ನಾವು ಕೆಲವೊಂದು ವ್ಯಾಧಿಲಿ ಉಪಯೋಗ ಮಾಡ್ತೀವಿ. ಈಗ ಕಂಜಂಕ್ಟಿವೈಟಿಸ್ ಆಯಿತು, ಕ್ಯಾಟ್ರಾಕ್ಟ್ ಆಯಿತು, ಅಥವಾ ಗ್ಲೋಕೋಮಾ ಆಯಿತು, ಸೊ ಅಂತಹ ಕಂಡೀಷನಲ್ಲಿ ನಾವು ತ್ರಿಫಲಾನ ಕೂಡ ಶಮನೌಷಧಿಯಾಗಿ ಯೂಸ್ ಮಾಡ್ತೀವಿ, ಟ್ಯಾಬ್ಲೆಟ್ ಫಾರ್ಮಲ್ಲಿ ಇಂಜೆಕ್ಷನ್ ಮಾಡೋದು. ಆಮೇಲೆ ರಸಾಯನ ಅಂತೇಳಿ ಇನ್ನೊಂದು ಬೋರ್ನ್ವಿಟಾ ಎಲ್ಲ ಇರುತ್ತಲ್ಲ, ಅವಲೇಹ ಟೈಪ್, ಲೇಹಾಸ್ ಟೈಪ್, ಹಾಂ, ಸೊ ಆ ಟೈಪ್ ತ್ರಿಫಲಾ ಲೇಹ ಕೂಡ ಅಂತ ಬರುತ್ತೆ. ಎವ್ರಿ ಮಾರ್ನಿಂಗ್ ನಾವು ವಿತ್ ಮಿಲ್ಕ್ 1 ಟೀಸ್ಪೂನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳೆಲ್ಲ ತಿಂತಾರೆ ಹಾಲು ಜೊತೆಗೆ ಬೋರ್ನ್ವಿಟಾ ಅಂತ ಹೇಳಿ, ಹಾಗೆ ತ್ರಿಫಲಾ ಲೇಹನು ಕೂಡ ಕೊಡ್ಬೋದು ಫಾರ್ ದೇರ್ ಬೆಟರ್ ವಿಷನ್. ಅಂತ
1: ಉತ್ತಮ ಆಹಾರದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಫಾರ್ ಗುಡ್ ಹೆಲ್ತ್ ಆಫ್ ಐ, ಕಣ್ಣಿನ ಆರೋಗ್ಯಕ್ಕಾಗಿ ಆಹಾರ ಪದ್ಧತಿ ಹೇಗಿರಬೇಕು?
0: ಓಕೆ, ಆಹಾರ ಪದ್ಧತಿ ಅಂತ ನೀವು ತಗೊಂಡ್ರೆ ಜನರಲ್ ಆಗಿ ಯಾರದೇ ಆಹಾರ ಪದ್ಧತಿ ಇರಲಿ, ಯಾವುದೇ ವ್ಯಾಧಿ ಇರಲಿ, ನಾವು ಮಾತಾಡೋದಾದರೆ ಟೈಮಿಗೆ ಸರಿಯಾಗಿ ಊಟ ಮತ್ತೆ ನಿದ್ದೆ, ಈ ಎರಡರಲ್ಲಿ ವ್ಯತ್ಯಾಸ ಬಂದರೆ ಕಣ್ಣಿಂದಷ್ಟೇ ಅಲ್ಲ ಯಾವ ಶರೀರದ ಎಲ್ಲ ಸಮಸ್ಯೆಗಳಿಗೂ ಕಾರಣ ಅಂತ ಹೇಳ್ತೀವಿ. ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಮೂರು ಕಾನ್ಸೆಪ್ಟ್. ಸೊ ಇವು ಮಿತಿ ಇತಿಮಿತಿಲೆಲ್ಲ ಕರೆಕ್ಟ್ ಆಗಿದ್ದರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಇದು ಕಣ್ಣಿಗೂ ಅಪ್ಲೈ ಆಗುತ್ತೆ. ಸೊ ಹೀಗಾಗಿ ಆಹಾರ ಸೆಕ್ಟ್ರಲ್ಲಿ ನಾವು ನೋಡ್ತಾ ಹೋದರೆ ಈ ಕಣ್ಣಿಗೆ ನನಗೆ ಚೆನ್ನಾಗಿರ್ಬೇಕಪ್ಪ, ಇನ್ನು 10 ವರ್ಷ ಆದರೂ ಏನೋ ಆಗಬಾರ್ದು ಅಂತೇಳಿ ಒಂದು ಕಾಮನ್ ಕಾನ್ಸೆಪ್ಟ್ ಇರುತ್ತೆ. ಸೊ ಆ ಸಮಯದಲ್ಲಿ ನಾವು ಏನು ತಗೋಬೋದು ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಅಲ್ಲಿ ಹಸಿರು ಪದಾರ್ಥಗಳು ಏನಿದೆ, ಈಗ ಕಾಮನ್ ಆಗಿ ವಿಚಾರ ಮಾಡಿದ್ರೆ ಮೆಂತೆ ಸೊಪ್ಪು ಇರ್ಬೋದು ಅಥವಾ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದನ್ನ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಿಮ್ದು ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಸೌತೆಕಾಯಿ ಆಗಿರ್ಬೋದು ಅಥವಾ ಕ್ಯಾರೆಟ್ ಆಗಿರ್ಬೋದು, ವಿಟಮಿನ್ ಎ ರಿಚ್ ಕಂಟೆಂಟ್ಸ್ ಏನಿರುತ್ತೆ ಸೊ ಅದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ವಿಟಮಿನ್ ಸಿ ಕಂಟೆಂಟ್ ಕೂಡ ಮಿತವಾಗಿ ಬಳಸಬೇಕಾಗುತ್ತೆ. ಸೊ ಇವು ಎಲ್ಲ ಆ್ಯಡ್ ಆನ್ ಥೆರಪೀಸ್ ಡಯಟ್ಸ್ ಎಲ್ಲ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಏನಿದೆ ಅದು ಉತ್ತಮವಾಗಿರುತ್ತೆ.
1: ಮಕ್ಕಳ ಬಗ್ಗೆ ಮಾತನಾಡೋಣ ಸರ್, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಣ್ಣಿನ ಸಮಸ್ಯೆಗಳು ಯಾವುವು?
0: ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳಂದರೆ ಈಗ ಆಗಲೇ ನೀವು ಅಂದರೆ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಬಹಳ ಕಡಿಮೆ ಮಕ್ಕಳಲ್ಲಿ ಕಾಣಿಸೋದು, ಹಾರ್ಡ್ಲಿ 1%. ದೂರದೃಷ್ಟಿ ಜಾಸ್ತಿ ಕಂಡು ಬರುತ್ತೆ, ಯಾಕಂದರೆ ಈಗಿನ ಮಕ್ಕಳು ಚಿಕ್ಕ ಮಕ್ಕಳು ಅಂದರೆ ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಆಹಾರ ಇರ್ಬೋದು ಅಥವಾ ಸ್ಕೂಲ್ ಟೈಮಿಂಗ್ಸ್ ಇರ್ಬೋದು, ಸೊ ಈ ಫ್ಯಾಕ್ಟ್ರಿಂದಾಗಿ ಸೊ ದೂರದೃಷ್ಟಿ ಇದು ಒಂದು ಕಾಮನ್ ಸಮಸ್ಯೆಯಾಗಿ ನಾವು ನೋಡಬಹುದು. ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಕಣ್ಣು ಕಾಣಿಸೋದಿಲ್ಲ ಅಥವಾ ಬೋರ್ಡ್ ಮೇಲೆ ಬರೆದಿರೋದು ಕಾಣೋದಿಲ್ಲ, ಇವೆಲ್ಲ ಸಾಮಾನ್ಯವಾಗಿ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ನಾವು ಮಕ್ಕಳ ಅಂತ ನೋಡಿದ್ರೆ ಕಂಜೆನೈಟಲ್ ಆಗಿ ಹಂಗೆ ನಾನು ಆಗಲೇನು ಹೇಳಿದೆ ನಿಮಗೆ, ಕ್ಯಾಟ್ರಾಕ್ಟು ಇರಬಹುದು ಅಂತ ಹೇಳಿ. ಸೊ ಅವು ಜೆನೆಟಿಕಲಿ ಡಿಸಾರ್ಡರ್ಸ್ ಏನಿರ್ತವೆ ಸೊ ಅವು ಇರ್ತವೆ. ಇನ್ನೊಂದು ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂತೇಳಿ ಇನ್ನೊಂದು ಕಂಡು ಬರುತ್ತೆ, ಅದರಲ್ಲೂ ಕೂಡ ವಿಷನ್ ಲಾಸ್ ಆಗಿರುತ್ತೆ, ಅದು ಕೂಡ ಜೆನೆಟಿಕಲ್ ಡಿಸಾರ್ಡರ್. ಸೊ ಇವೆಲ್ಲ ಕಂಡು ಬರ್ತವೆ. ಮ್ಯಾಕ್ಸಿಮಮ್ ಆಗಿ ನೋಡ್ಬೇಕಂದ್ರೆ ಕಾಣಿಸೋದ್ರಲ್ಲಿ ಕಡಿಮೆ ಆಗೋದು, ದೂರದೃಷ್ಟಿ ಸಮಸ್ಯೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ತಕ್ಕಂಗೆ ಮತ್ತೆ ಆಯುರ್ವೇದದಲ್ಲಿ ಎಲ್ಲ ಟ್ರೀಟ್ಮೆಂಟ್ಸ್ ಇದೆ, ಅದು OPDಲಿ ವಿಸಿಟ್ ಮಾಡಿ ಏನಾಗಿದೆ ಅಂತ ಹೇಳಿ ನಾವು ಕಣ್ಣಿನ ನರದ ತಪಾಸಣೆ ಎಲ್ಲ ನೋಡಿ ಅದು ಮಾಡಿ ಟ್ರೀಟ್ಮೆಂಟ್ ಮಾಡಬಹುದು.
1: ಉತ್ತಮ. ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಹಿರಿಯರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಹಿರಿಯರು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬಹುದು ಅದರ ಬಗ್ಗೆ?
2: ಹಿರಿಯರಿಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಅಂದರೆ ರೆಗ್ಯುಲರ್ ಆಗಿ ನರದ ತಪಾಸಣೆಯನ್ನು ಮಾಡ್ಕೋಬೇಕು. ಯಾಕಂದರೆ ಹೆಂಗಾಗುತ್ತೆ, ಈಗ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ನೀವು ನೋಡಿ ಐದರ್ ಡಯಾಬಿಟೀಸ್ ಇರುತ್ತೆ ಇಲ್ಲ ಹೈಪರ್ ಟೆನ್ಷನ್ ಇದ್ದೇ ಇರುತ್ತೆ, ಸಕ್ಕರೆ ಕಾಯಿಲೆ.

0: ಅಥವಾ ಪ್ರೆಷರ್ ಕಾಯಿಲೆ ಇದ್ದೇ ಇರುತ್ತೆ. ಸೊ ಅದರಿಂದ ಕಣ್ಣಿನ ನರದ ಸಮಸ್ಯೆಗಳು ಬರುತ್ತೆ. ಹಾ, ಸೊ ವಿದಿನ್ ಅ ಡೇ ವಿಷನ್ ಲಾಸ್ ಆಗ್ಬೋದು, ಅಥವಾ ಆ 6 ಮಂತ್ಸ್ ಅಲ್ಲಿ ಗ್ರಾಜುವಲ್ ಆಗಿ ವಿಷನ್ ಲಾಸ್ ಆಗ್ತಾ ಹೋಗ್ಬೋದು. ಸೊ ಅದಕ್ಕಾಗಿ ಅವ್ರೇನ್ ಮಾಡುದು, ಅವ್ರಿಗೆ ಕಣ್ಣಿನ ಸಮಸ್ಯೆ ಇರ್ಲಿ ಬಿಡ್ಲಿ, 6 ಮಂತ್ಸ್ ಒಂದ್ಸಲ ಅವ್ರು ಹೋಗಿ ಕಣ್ಣಿನ ನರದ ಪರಿಸ್ಥಿತಿ ಹೇಗಿದೆಯಪ್ಪ ಅಂತೇಳಿ ರೆಗ್ಯುಲರ್ ಚೆಕಪ್ ಮಾಡಿಸಿದ್ರೆ ಅಂದ್ರೆ ಮುಂಬರುವ ಕಾಯಿಲೆಯನ್ನು ಅವರು ತಡೆಗಟ್ಟಬಹುದು ಮೊದಲೇ ಅವರಿಗೆ ತಿಳಿದುಕೊಂಡು. ಆಮೇಲೆ ಇನ್ನೊಂದು ಹೆಂಗೆ, ಈಗ ಹೈಪರ್ ಟೆನ್ಷನ್ ಅಂತ ನಾನು ಆಗ್ಲೇ ಮಾತಾಡಿದೆ, ಬಿಪಿ ಇದ್ದವರಿಗೆ ಗ್ಲೋಕೋಮಾ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವರು ಕೂಡ ಕಣ್ಣಿನ ಪ್ರೆಷರ್ನ ಮೇಜರ್ಮೆಂಟ್ ಮಾಡ್ತಾ ಇರಬೇಕು ಎವ್ರಿ 6 ಮಂತ್ಸ್ ಆರ್ ಇಯರ್ ಅಲ್ಲಿ ಒಂದ್ಸಲ ಸುಮ್ಮನೆ ಹೋಗಿ ಪ್ರೆಷರ್ ಚೆಕಿಂಗ್ ಮಾಡಿಸ್ಕೊಳ್ಳೋದು. ಆ್ಯಂಡ್ ಮತ್ತೆ ಎಲ್ಡರ್ಲಿ ಪೀಪಲ್ 40ರ ನಂತರ ಏನಿರುತ್ತೆ ಸಮಸ್ಯೆ ಅಂದರೆ ಇನ್ನೊಂದು ಪ್ರೆಸ್ಬಯೋಪಿಯಾ ಅಂತೇಳಿ ಒಂದು ಕಾಯಿಲೆ ಅಲ್ಲ, ಅದು ಫಿಸಿಯೋಲಜಿಕಲಿ ಆಗೇ ಆಗುತ್ತೆ, ಸಮೀಪ ದೃಷ್ಟಿ ಕಾಣೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅವರು ಸ್ಪೆಕ್ಟ್ ಯೂಸ್ ಮಾಡಲೇಬೇಕಾಗತ್ತೆ. ಸೊ ಅದನ್ನು ಎವ್ರಿ 1.5 ಇಯರ್ to 2 ಇಯರ್ ಅಲ್ಲಿ ಅವರು ಚೇಂಜ್ ಮಾಡ್ತಾ ಹೋಗಬೇಕು. ಚೇಂಜ್ ಮಾಡಿದ್ರೆ ವಿಷನ್ ಕ್ಲಿಯರ್ ಇರುತ್ತೆ. ಸೊ ಅವರು ವಿಷನ್ ಕ್ಲಿಯರ್ ಇದ್ರೆ ಅವ್ರಿಗೆ ಏನು ಸಮಸ್ಯೆಗಳು ಬರೋದಿಲ್ಲ, ಈಗ ಕಾಣಿಸೋದಿಲ್ಲ ಅಂದ್ರೆ ಗಾಡಿ ಹೊಡಿತಾ ಇರ್ತಾರೆ, ಸಡನ್ ಆಗಿ ಏನಾದರೂ ಅವಾಂತರ ಆಗೋದು ಬೇಡ. ಸೊ ಆ ಕಂಡೀಷನ್ ಅಲ್ಲಿ ಸೊ ಹಿಂಗೆಲ್ಲ ಹೆಲ್ಪ್ ಮಾಡಬಹುದು.
1: ಮನೆ ಮದ್ದಿನ ಬಗ್ಗೆ ಮಾತನಾಡೋಣ. ಎಷ್ಟೋ ಜನರು ಕಣ್ಣಿನ ಸಮಸ್ಯೆಗಳಿಗೆ ಮನೆ ಮದ್ದು ಮಾಡ್ತಾರೆ, ಅದು ಎಷ್ಟು ಸುರಕ್ಷಿತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಮನೆ ಮದ್ದು ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಅದ್ರ ಬಗ್ಗೆ ಅವರಿಗೆ ಎಲ್ಲ ಗೊತ್ತಿದ್ದು ಮಾಡಬೇಕಷ್ಟೇ. ಈಗ ಯಾವ್ದಾದ್ರು ಒಂದು ಮದ್ದು ತಗೊಂಡ್ರೆ ಸೊ ಅದು ಈ ಒಳಗಡೆ ಹೋಗಿ ಏನ್ ಮಾಡುತ್ತೆ, ಹೇಗೆ ಆಕ್ಷನ್ ಹೆಂಗೆ ಆಗುತ್ತೆ, ಎಲ್ಲಿ ಹೀರುವಿಕೆ ಎಲ್ಲಿ ಆಗುತ್ತೆ, ಆಕ್ಷನ್ ಅಂದ್ರೆ ಯಾವ ಆರ್ಗನ್ ಮೇಲೆ ಹೋಗಿ ಟಾರ್ಗೆಟ್ ಆರ್ಗನ್ ಅಂತ ಇರುತ್ತೆ ಅಲ್ಲಿ ಹೋಗಿ ಆಕ್ಟ್ ಆಗುತ್ತೆ, ಇದು ಎಲ್ಲ ಗೊತ್ತಿದ್ದು ಮಾಡೋದು ಉತ್ತಮ. ಗೊತ್ತಿಲ್ಲದೆ ಮಾಡೋದು ಸ್ವಲ್ಪ ಕಷ್ಟ, ಮತ್ತೆ ತಗೊಳ್ಳುವಾಗ್ಲೂ ಒಂದು ಸ್ವಲ್ಪ ವಿಚಾರ ಮಾಡಿ ತಗೋಬೇಕು, ನಾನು ಏನ್ ಸೇವಿಸ್ತಾ ಇದ್ದೀನಿ, ಇದರಿಂದ ನನಗೆ ಬೆನಿಫಿಟ್ ಜಾಸ್ತಿ ಇದೆಯಾ ಅಥವಾ ಲಾಸ್ ಜಾಸ್ತಿ ಇದೆಯಾ, ಸಡನ್ ಆಗಿ ಏನಾದರೂ ಆಕ್ಷನ್ಸ್ ಆದರೆ, ರಿಯಾಕ್ಷನ್ಸ್ ಆದರೆ ಮತ್ತೆ ಡಾಕ್ಟರ್ ಹತ್ರ ಓಡಿ ಹೋಗಬೇಕಾಗೋ ಪರಿಸ್ಥಿತಿ ಬರ್ಬೋದು. ಈಗ ಆಯ್ತಪ್ಪ ಡಾಕ್ಟರ್ ಹತ್ರ ಹೋಗ್ತೀವಿ ಟ್ರೀಟ್ಮೆಂಟ್ ಆಗುತ್ತೆ, ಆಯ್ತು ಅದು ಟ್ರೀಟ್ಮೆಂಟ್ಗೆ ಟೈಮ್ ತಗೊಳುತ್ತೆ. ಸೊ ಅದರದ್ದು ಒಂದು ಡ್ಯೂರೇಷನ್ ಇರುತ್ತೆ. ಸೊ ಕಡಿಮೆ ಡ್ಯೂರೇಷನ್ ಇದ್ರೆ ಆಕ್ಷನ್ಗೆ ಅದು ಜಾಸ್ತಿ ಬೇಗ ಆಕ್ಷನ್ ಆಯ್ತಂದ್ರೆ ಕಣ್ಣು ಹೋಗೋ ಕೂಡ ಚಾನ್ಸಸ್ ಇರಬಹುದು, ಹೌದಲ್ಲ? ಸೊ ಆ ಕಂಡೀಷನಲ್ಲಿ ಮನೆ ಮದ್ದು ಅನ್ನೋದು ಏನಿದೆ, ಕಾಮನ್ ಆಗಿ ಆಹಾರ ರೂಪದಲ್ಲಿ ಏನು ತಗೋತಾರೋ ಅದು ಓಕೆ, ಏನೂ ತೊಂದರೆ ಇಲ್ಲ, ಎಷ್ಟು ಬೇಕು ಹಿತವಾಗಿ ಮಿತವಾಗಿ ತಗೊಂಡಿದ್ರೆ ಏನೂ ತೊಂದರೆ ಆಗುವುದಿಲ್ಲ. ಬಟ್ ನೀವು ಏನಾದರೂ ಡ್ರಗ್ಸ್ ಅಥವಾ ಆಯುರ್ವೇದ ಔಷಧಿಯನ್ನು ಏನಾದರೂ ಸೇವಿಸ್ತಿದ್ದೀರಾ ಇದೇ ಮನೆ ಮದ್ದು ಅಂತೇಳಿ, ಅದು ತಪ್ಪು ಅಂತ ನಾನು ಹೇಳ್ತೀನಿ. ವೈದ್ಯರ ಸಲಹೆ ತೆಗೆದುಕೊಂಡು ನೀವು ಮುಂದಿನ ಏನಿದೆ ಅದು ತಗೋಬಹುದು, ಏನು ತೊಂದರೆ ಇಲ್ಲ.
1: ಬಹಳ ಮುಖ್ಯವಾಗಿ ಈಗ ಇಂಟರ್ನೆಟ್ ಯುಗ ನಡೆದಿದೆ, ಎಲ್ಲರೂ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ದಾರೆ. ವೈದ್ಯರಾದ ನೀವು ಅದನ್ನು ಫೇಸ್ ಮಾಡಿರ್ತೀರಾ ವಿತ್ ರೆಸ್ಪೆಕ್ಟ್ ಟು ಕಣ್ಣಿನ ಸಮಸ್ಯೆ, ಸೆಲ್ಫ್ ಮೆಡಿಕೇಶನ್ ಎಷ್ಟು ಅಪಾಯಕಾರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸೆಲ್ಫ್ ಮೆಡಿಕೇಶನ್ ಅಂತಾದ್ರೆ ನಾವು ಈಗ ಏನಾದರೂ ಆಯ್ತಾ ಗೂಗಲ್ ನಾವು ಸರ್ಚ್ ಮಾಡ್ತೀವಿ, ಅದರಲ್ಲಿ ಒಂದೆರಡು ಡ್ರಾಪ್ಸ್ ಏನು ಕೊಡ್ತಿರ್ತಾರೆ, ಆಮೇಲೆ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅವರು ಡಾಕ್ಟರ್ ಹತ್ರ ಯಾವಾಗ ವಿಸಿಟ್ಗೆ ಬರ್ತಾರೆ, ಅದನ್ನ ತಗೊಂಡು ಕಡಿಮೆ ಆಗ್ಲಿಲ್ಲ ಅಂದ್ರೆ ಅವರು ವಿಸಿಟ್ಗೆ ಬರ್ತಾರೆ. ಇದು ಒಂದು ಕಾಮನ್ ಆಗಿ ನಾವು ನೋಡೋದು, ಯಾಕಂದ್ರೆ ಒಂದು 3 ದಿವಸ ನಾನು ಇದು ಯೂಸ್ ಮಾಡಿದೆ ಅದು ಯೂಸ್ ಮಾಡಿದೆ ಅಲ್ಲಿ ಕೊಟ್ಟರು ಅಲ್ಲಿ ತೋರಿಸಿದ್ರು ಇದು ಅದು ಹೇಳ್ತಿರ್ತಾರೆ. ಅದಕ್ಕೆ ಅವರಿಗೆ ನನ್ನ ಅಡ್ವೈಸ್ ಏನಂದ್ರೆ, ನೀವು ಬಿಫೋರ್ ನೀವು ತಗೊಳ್ಳಿ ಡ್ರಾಪ್ಸ್, ಹಾ ಅದನ್ನ ಯೂಸ್ ಮಾಡೋದು ಹೇಗೆ ಎಷ್ಟು ನನ್ನ ಕಂಡೀಷನಲ್ಲಿ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ಅದು ಒಂದು ಇಂಡಿಕೇಶನ್ ಕಾಂಟ್ರಾಇಂಡಿಕೇಶನ್ ತೆಗೆದುಕೊಂಡು ನೀವು ಯೂಸ್ ಮಾಡ್ಬೋದು. ಯಾಕಂದ್ರೆ ಕೆಲವೊಂದು ವ್ಯಾಧಿಯಲ್ಲಿ ಕೆಲವೊಂದು ಡ್ರಗ್ಸ್ ಕಾಂಟ್ರಾಇಂಡಿಕೇಟರ್ ಅಲ್ಲಿ ತಗೊಳ್ಬಾರ್ದು. ಹಂಗೆ ನೀವು ತಗೊಂಡ್ರೆ ಅಂದರೆ ನಿಮಗೆ ಕಣ್ಣಿನ ಸಮಸ್ಯೆಗಳು ಮತ್ತು ಮುಂಬರುವ ದಿನಗಳಲ್ಲಿ ಅಥವಾ ಹಾಕಿದ ತಕ್ಷಣ ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ನಾವೇನಂದ್ವಿ. ಸೊ ಅದರಿಂದನೂ ಕಣ್ಣಿನ ದೃಷ್ಟಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರುತ್ತೆ.
1: ಇವತ್ತಿನ ಈ ಒಂದು ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಈ ಒಂದು ವಿಷಯದ ಕುರಿತು ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ಆಸ್ಪತ್ರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇರೋ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
0: ನಾವು ಕಣ್ಣಿನ ವಿಭಾಗ ಅಂತ ಬಂದ್ರೆ KLE ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಯೂನಿಟ್ ಸಪರೇಟ್ ಆಗಿಯೇ ಇದೆ. ಅಲ್ಲಿ ಹೊರ ರೋಗಿಗಳ ವಿಭಾಗ ಕೂಡ ಇದೆ ಮತ್ತು ಒಳ ರೋಗಿಗಳ ವಿಭಾಗ ಕೂಡ ಇದೆ. ಅದರೊಟ್ಟಿಗೆ ನಮ್ಮದು ಚಕ್ಷುಷ್ಯ ಅಂತ ಹೇಳಿ ಒಂದು ಯೂನಿಟ್ ಇದೆ. ಸೊ ಅಲ್ಲಿಯೇ ಎಲ್ಲ ಥೆರಪಿಗಳು ವಿತ್ ದ ಹೆಲ್ಪ್ ಆಫ್ ಥೆರಪಿಸ್ಟು ಆ್ಯಂಡ್ ಅಂಡರ್ ದ ಕನ್ಸಲ್ಟೆಂಟ್ಸ್ ಮತ್ತು PGs ಆ್ಯಂಡ್ ಇಂಟರ್ನ್ಸ್ ಎಲ್ಲರೂ ಕೂಡಿ ನಾವು ಮಾಡ್ತಿರ್ತೀವಿ. ಆ್ಯಂಡ್ ಔಷಧ ತಯಾರಿಕಾ ಕೇಂದ್ರ ಕೂಡ ಇದೆ. ಅಲ್ಲೇ ನಮ್ಗೆ ಏನು ಬೇಕು, ಯಾವುದು ಪ್ರಾಡಕ್ಟ್ಸ್ ಇರುತ್ತೋ, ಸೊ ನಮಗೆ ಟ್ರೀಟ್ಮೆಂಟ್ಗೆ ಈಗ ಸಡನ್ ಆಗಿ ಕೆಲವೊಂದು ಬೇಕಾಗುತ್ತೆ, ಯಾವುದು ಸ್ವರಸ ಬೇಕು, ಯಾವುದೋ ಒಂದು ಪತ್ರದ ಸ್ವರಸ ಬೇಕಾಗುತ್ತೆ. ಸೊ ನಾವು ಅಲ್ಲಿಯೇ ಪ್ರಿಪೇರ್ ಮಾಡಿ ಅದನ್ನೇ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ. ಅಂದರೆ ಅದಕ್ಕೆ ಸೂಪರ್ವಿಷನ್ಗೆ ನಾವು ಇರ್ತೀವಿ, ಕನ್ಸಲ್ಟೆಂಟ್ಸು ಅದ್ರ ತೊಳಗಡೆ ಥೆರಪಿಸ್ಟ್ ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಅದರೊಟ್ಟಿಗೆ ಇನ್ನು ಟ್ರೀಟ್ಮೆಂಟ್ಗಳು ಹೇಗಾಗಬೇಕು, ಅವಕ್ಕೆ SOPs ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ಸ್. ಸೊ ಅದರ ಮುಖಾಂತರನೇ ಈಚ್ ಆ್ಯಂಡ್ ಎವ್ರಿ ಪ್ರೊಸೀಜರ್ಸ್ ಕ್ಯಾರಿ ಆಗೋದು. ಮತ್ತು ಅದರೊಟ್ಟಿಗೆ ನಮ್ಮದು ಸ್ಪೆಕ್ಟಾಕಲ್ ಶಾಪ್ ಕೂಡ ಇದೆ, ಅಲ್ಲಿಂದನೇ ಪೇಷಂಟ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಅಲ್ಲೇ ಆಗುತ್ತೆ. ಮತ್ತು ವಿಧ ವಿಧವಾದ ಸ್ಕ್ಯಾನಿಂಗ್ಸ್ ಇದೆ, ಪೆರಿಮೆಟ್ರಿ ಅಂತ ಬರುತ್ತೆ, ವಿಜುವಲ್ ಫೀಲ್ಡ್ ಅನಲೈಸ್ ಮಾಡೋಕ್ಕೆ, ಮತ್ತು ಟೋನೋಮೆಟ್ರಿಸ್ ಅಂತ ಇರುತ್ತೆ. ಸೊ ಪ್ರೆಷರ್ ನಾನಾಗಲೇ ಗ್ಲೋಕೋಮಾ ಅಂತ ಹೇಳಿದೆ, ಅದರ ಟೆಸ್ಟಿಂಗ್ ಆಗಿ. ಮತ್ತು ಕಣ್ಣಿನ ನರದ ಸಮಸ್ಯೆಗಳಿದ್ರೆ ನರಗಳನ್ನು ನೋಡೋಕ್ಕೆ ಸ್ಕೋಪ್ಸ್ಗಳಿರುತ್ತೆ, ಫಂಡೋಸ್ಕೋಪಿ ನಾವು ಯೂಸ್ ಮಾಡ್ತೀವಿ ಡೈರೆಕ್ಟ್. ಮತ್ತು

0: ಇಂಡೈರೆಕ್ಟ್ ಆಪ್ತಾಲ್ಮೋಸ್ಕೋಪ್ಸ್ ಅಂತ ಇರುತ್ತೆ. ಸೊ ಅದು ಸೌಲಭ್ಯಗಳೆಲ್ಲ ಇದೆ. ಮತ್ತು ಈಗ ಕ್ಯಾಟ್ರಾಕ್ಟ್ ಅಂತ ನೀವು ಹೇಳಿದ್ರಿ, ಕ್ಯಾಟ್ರಾಕ್ಟಲ್ಲಿ ನಾವು ಲೆನ್ಸ್ ಪವರ್ ಎಷ್ಟು ಹಾಕಬೇಕು, ಏನು ಹಾಕಬೇಕು, ಅದರದ್ದು ಸ್ಕ್ಯಾನಿಂಗ್ಸ್ ಆಗಿ ಎ ಸ್ಕ್ಯಾನ್ ಅಂತ ಬರುತ್ತೆ. ಸೊ ಅದು ಸೌಲಭ್ಯಗಳು ಕೂಡ ಅಲ್ಲಿ ಇದೆ. ಮತ್ತು ಸರ್ಜರಿ ಸೌಲಭ್ಯಗಳು ಕೂಡ ಅಲ್ಲಿ ಇದೆ. ಮತ್ತು ಅದರೊಟ್ಟಿಗೆ ನಾವು ಆಗಲೇ ಮಾತಾಡಿದ ಹಾಗೆ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್, ಅದೇ ಕಣ್ಣಿನ ಸಮಸ್ಯೆಗಳು ಇರ್ಬೋದು, ಗ್ಲೋಕೋಮಾ ಇರ್ಬೋದು, ಪೊರೆ ಇರ್ಬೋದು, ತಡೆಗಟ್ಟುವುದು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಪ್ಲ್ಯಾನ್ ಹಾಕಿ ನಾವು ಪ್ಲ್ಯಾನ್ ಮಾಡಿ ಚಿಕಿತ್ಸೆಯನ್ನು ಒಳ್ಳೆಯದಾಗಿ ಮಾಡಿಕೊಡ್ತೇವೆ.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ಹೇಳಬೇಕಂತ ಅಂದರೆ, ನಿಮ್ಮ ದೃಷ್ಟಿ ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ಅದನ್ನು ಬೇರೆಯವ್ರ ಕೈಯಲ್ಲಿ ಕೊಡಬೇಡಿ ಅಷ್ಟೇ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಣ್ಣಿನ ಸಮಸ್ಯೆ ಹಾಗೂ ಆಯುರ್ವೇದ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಅಸಿಸ್ಟೆಂಟ್ ಪ್ರೊಫೆಸರ್, ನೇತ್ರ ರೋಗ ಚಿಕಿತ್ಸಾ ವಿಭಾಗ, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇನು ಧ್ವನಿ, ಇದು 9.4 FM KLE ಕರಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು, ಕನ್ನಡ ಚಿತ್ರರಂಗದು ನಮ್ಮ ಕೃಷ್ಣ ದೇವರ ಮೇಲೆ ಇರೋ ಗೀತೆಗಳನ್ನು ನಾನು ಪ್ರಸಾರ ಮಾಡುವೆ. ಕೇಳಿ ಮಜಾ ಮಾಡಿ. ಮೊದಲ ಗೀತೆ ಗುಳರ ಗುಳ ಫ್ರಾಮ್ ದ ಮೂವಿ ಕೃಷ್ಣ. ಕೇಳಿ ಮಜಾ ಮಾಡಿ.

ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಎಲ್ಲ ಶ್ರೀಕೃಷ್ಣ ದೇವರ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ತಾವು ಕೇಳಿ ಎಂಜಾಯ್ ಮಾಡಿ. ಬರ್ತಾ ಇದೆ ಮುಂದಿನ ಗೀತೆ, ನಂದನಂದನ ನೀನು ಶ್ರೀ ಕೃಷ್ಣ ಫ್ರಮ್ ದ ಮೂವಿ ಬಜರಂಗಿ.

ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇರೋ ಬರೋ ಶ್ರೀಕೃಷ್ಣ ದೇವರ ಗೀತೆಗಳನ್ನು ಹುಡುಕ್ಯಾಡಿ ಸಂಗ್ರಹಿಸಿ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ದಸ್ ಇಸ್ ನಿಮ್ಮೊಂದಿಗೆ ನಾವು ವರ್ಷದ 9ನೇ ತಿಂಗಳಿನ 4ನೇ ದಿನ ಶುಭ ಶುಕ್ರವಾರ. ಆತ್ಮೀಯ ಸ್ನೇಹಿತರೆ, ಕೊನೆ ವಾರ. ಇಲ್ಲಿ ನನ್ನ ಪ್ರೀತಿಯ ಮಹಿಳೆಯರು ಎಲ್ಲರೂ ಫುಲ್ ಬ್ಯುಸಿ ಆಗಿದ್ದಾರೆ. ವಿಜಯಲಕ್ಷ್ಮಿ ಅವರು ಕೂಡ ಕರೆ ಮಾಡಿ ಉತ್ತಮ ಗೀತೆಗಳನ್ನು ತಗೊಂಡು ಬಂದಿದ್ದೀನಿ. ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಸರ್ ಅಂತ ಚಿತ್ರ ರಾಕೇಶ್ ಅವರು ನನಗೆ ತಿಳಿಸ್ತಾ ಇದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಆತ್ಮೀಯರೇ, ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ಅನ್ನೋ ಗೀತೆಗಳು, ಕೃಷ್ಣನ ಮೇಲಿರೋ ಗೀತೆಗಳು, ಭಗವಾನ್ ಶ್ರೀಕೃಷ್ಣನ ಮೇಲಿರೋ ಎಲ್ಲ ಗೀತೆಗಳನ್ನು ಹುಡುಕ್ಯಾಡೇನಪ್ಪ. ಮಸ್ತ್ ಮಸ್ತ್ ಗೀತೆಗಳು ಇದಾವೆ ನೋಡ್ರಿ ಇವತ್ತಿನ ದಿನದಲ್ಲಿ, ತಾವೆಲ್ಲರೂ ಕೇಳಬಹುದು. ಸೊ ಸ್ನೇಹಿತರೆ, ಬರ್ತಾ ಇದೆ ಮುಂದಿನ ಗೀತೆ. ಯುವ ಚಿತ್ರದ್ದು ಕೃಷ್ಣ, ಈಗ ನೀವು ಕೇಳಿದ್ದು ಯುಗ ಪುರುಷ ಅನ್ನೋ ಚಿತ್ರದ್ದು, ಕ್ರೈಜಿ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ್ದು ಗೀತೆ. ಸೊ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನ್ಅಪ್ ಇವೆ. ಇದಾದ ತಕ್ಷಣ ರನ್ನ ಚಿತ್ರದ್ದು ಜಗದೋದಾರನ ಅನ್ನೋ ಒಂದು ಗೀತೆ ಇದೆ. ಅದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ, ಈ ರಾಧೆಗೆ ಗೋಪಾಲನ. ಇಂತಿಂಥ ಗೀತೆಗಳನ್ನು ಹುಡುಕ್ಯಾಡೇನ ಆತ್ಮೀಯರೇ, ಬನ್ನಿ ದಯವಿಟ್ಟು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಆರಾಮ್ಸೆ ಕೇಳಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮ.

ವೇನುದನಿಯದು ಅನಿಬಾನ್ಸರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್. ನನ್ನ ವೇನುದನಿಯ ಕುಟುಂಬದ ಎಲ್ಲ ಮಹಿಳೆಯರಿಗೂ ಇವತ್ತು ಲಕ್ಷ್ಮೀ ವರಮಹಾಲಕ್ಷ್ಮಿ ಪೂಜೆ ಇದೆ ಅಲ್ವಾ ರೀ, ಎಷ್ಟೋ ಜನರ ಮನೆಯಲ್ಲಿ ಇವತ್ತು ಕೊನೆ ಶುಕ್ರವಾರ ಅಂತ ಹೇಳ್ತಾ ಇದ್ರು. ವಿಜಯಲಕ್ಷ್ಮಿ ಅವರು, ಅವರ ಹೆಸರಲ್ಲಿಯೇ ವಿಜಯ ಲಕ್ಷ್ಮಿ ಇದೆ ಅವರ ಜೀವನದಲ್ಲಿ, ಹಾಗೇ ಒಂದು ವಿಜಯಲಕ್ಷ್ಮಿ ಇರಲಿ. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ತಿಳಿಸ್ತಾ ಇದ್ದಾರೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದಾರೆ. ಎಸ್, ಅಡ್ವೊಕೇಟ್ ಬರ್ಮೇಳ ಹಂಪನವರವರು ಗುಡ್ ಮಾರ್ನಿಂಗ್. ವೇರಿ ಎಸ್ ಆರಾಮರಾಜು ಮಸ್, ನಿನ್ನೆ ಬಂದಿದ್ರು ರೀ ಆರಾಮರಾಜು ಅವರು. ಸೊ ಲಾಸ್ಟ್ ರಾಮನ ಮಹಾಲಕ್ಷ್ಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶ್ ಯು ಹ್ಯಾಪಿ ಫೆಸ್ಟ್. ಎಸ್, ಅಡ್ವೊಕೇಟ್ ಬ್ರಮಿಳ ಹಂಪನ್ನವರವರೇ, ಥ್ಯಾಂಕ್ ಯು ಸೋ ಮಚ್, ನಿನ್ನೆ ಬಂದಿದ್ರು ನಮ್ಮ ಆರಾಮರಾಜು ಅವರು. ಸೊ ಆತ್ಮೀಯರೇ, ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಕನ್ನಡ ಚಿತ್ರರಂಗದ ಶ್ರೀಕೃಷ್ಣ ದೇವರ ಮೇಲಿರೋ ಎಲ್ಲ ಗೀತೆಗಳು ಹುಡುಕ್ಯಾಡೇನ್ರಿ. ಅತಿ ಜಾಸ್ತಿ ಪ್ರಸಾರವಾಗದಂತಹ ಗೀತೆಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೇನೆ. ನಾರ್ಮಲಿ ಎಲ್ಲ ಫೇಮಸ್ ಗೀತೆಗಳು ಅದು ಬಿಟ್ಟು ಹಾಕಿ, ಅದು ಇದೆ ಇಲ್ಲಂತ ಇಲ್ಲ, ಬಟ್ ದೇರ್ ಈಸ್ ಅ ಡಿಫ್ರೆಂಟ್ ಲಿಸ್ಟ್. ಈ ಲಿಸ್ಟಲ್ಲಿ ಆತ್ಮೀಯರೇ ಈಗ ನೀವು ಕೇಳಲಿದ್ದೀರಾ, ಒಂದು ಹೊಸ ಅಂದರೆ ಈಗ ರನ್ನ ಚಿತ್ರದ್ದು, ತದನಂತರ ಈ ರಾಧೆಗೆ ಗೋಪಾಲನ ಅನ್ನೋ ಒಂದು ಸಾಹಸ ಸಿಂಹ, ಕರ್ನಾಟಕದ ರತ್ನ ವಿಷ್ಣು ದಾದಾ ಅವರು ಅಭಿನಯಿಸಿರುವ ಕೃಷ್ಣ ನೀ ಬೇಗನೆ ಬಾರೋ ಅನ್ನೋ ಚಿತ್ರದ್ದು. ಸೊ ಸ್ನೇಹಿತರೆ, ಹಿಂಗಿದೆ ನೋಡಿ ಇವತ್ತಿನ ಆತ್ಮೀಯ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಹುಡುಕ್ಯಾಡೇನೆ. ಮಸ್ತ್ ರೀಪ್ಪ, ಭಾಳ ಜಬರ್ದಸ್ತ್ ಗೀತೆ. ನಾನು ನಿನ್ನೆ ಕೂತಿದ್ದೆ, ಇಂತಿಂಥ ಗೀತೆಗಳು ಅಂದರೆ ನಾರ್ಮಲಿ ಆತ್ಮೀಯ ಸ್ನೇಹಿತರೆ, ಎಸ್ ನಾರ್ಮಲಿ ಬರುತ್ತೆ ಫೇಮಸ್ ಗೀತೆಗಳು, ನನ್ನೊಂದು ಗುರಿ ಏನಿತ್ತು ಇಂಥ ಗೀತೆ ಹುಡುಕ್ಯಾಡೋದು. ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಸಾರಿ ಮಂಜು, ಏ ಅಡ್ವೊಕೇಟ್ ಪ್ರಮಿಳಾಂಪನವರು, ಏನ್ರಿಪ್ಪ ಸೊ ಇವತ್ತು ಮಜಾ ಮಾಡ್ರಿ ನೀವು ಕೇಳ್ತಾ ಇದ್ರಲ್ಲ. ಸೊ ಬೆಳಗಿನ ಶುಭೋದಯ ಸರ್ ಎಲ್ಲರಿಗೂ ಅಂತ ನಮ್ಮ ಪ್ರೀತಿಯ ಚಂದ್ರಕಾಂತ್ ಬಡಗಾವಿ ಅವರು, ಅವರ ಪ್ರೀತಿಯ ಮಗನಿಗೆ ಸೈಕಲ್ ಕೊಡಿಸಾರ್ರಿ, ಅವರ ಪ್ರೀತಿಯ ಮಕ್ಕಳಿಗೆ ಸೈಕಲ್ ಕೊಡಿಸಿರುವ ಫೋಟೋನ ಕಳಿಸಿ ನನಗೂ ಬಹಳ ಸಂತೋಷ. ಈ ಕೃಷ್ಣ ಜನ್ಮಾಷ್ಟಮಿ ನೀವು ಸೈಕಲ್ ಹೊಡಿರಿ, ಎಲ್ಲರೂ ಸೈಕಲ್ ಹೊಡಿರಿ, ಕೃಷ್ಣ ದೇವರು ನಿಮ್ಮಲ್ಲಿ ಬಂದು ವಾಸಿಸುತ್ತಾರೆ ಯಾವಾಗ ನೀವು ತಮ್ಮ ದೇಹ ಮನಸ್ಸು ಆರೋಗ್ಯವಾಗಿ ಶಾಂತವಾಗಿ ಇಟ್ಕೋತೀರಾ. ಕಾರ್ಯಕ್ರಮದಲ್ಲಿ ಇಂದು ಎನಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳ್ತೀರಾ. ಸೊ ಸ್ನೇಹಿತರೆ, ಗೀತೆಗಳ ಲೈನಪ್ ಹೀಗಿವೆ. ಮುಂದಿನ ಗೀತೆ ಕೃಷ್ಣ ನೀ ಬೇಗನೆ ಬಾರೋ ಅನ್ನೋ ಚಿತ್ರದ್ದು ಗೀತೆ. ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ ಭೂಮಿಗೆ ಬಂದ ದೇವಕಿನಂದ ಅನ್ನೋ ಚಿತ್ರದ್ದು ಟೈಟಲ್ ಗೀತೆ. ಭೂಮಿಗೆ ಬಂದ ದೇವಕಿನಂದ ಅದಾಯ್ತಲ್ಲ, ತದನಂತರ ಕೃಷ್ಣ ನೀ ಬೇಗನೆ ಮಾರೋ ಪ್ಯಾರಿಸ್ ಪ್ರಯಾಣ ಅನ್ನೊಂದು ಚಿತ್ರದ್ದು, ತದನಂತರ ಬರ್ತಾ ಇದೆ ಕಂದ ಓ ನನ್ನ ಕಂದ ಧರ್ಮಸಿರಿ ಚಿತ್ರದ್ದು, ತದನಂತರ ಕೃಷ್ಣ ಎಂದರೆ ಭಯವಿಲ್ಲ ಮೂರುವರೆ ವಜ್ರ ಅನ್ನೋ ಒಂದು ಚಿತ್ರದ್ದು, ತದನಂತರ ತೂಗುವೆ ರಂಗಣ್ಣ ಇದು ಹಳೆಯ ಚಿತ್ರ ಅನುರಾಧ ಅನ್ನೋ ಒಂದು ಚಿತ್ರದ್ದು, ತದನಂತರ ಬರ್ತಾ ಇದೆ ಅನುರಾಧ ಚಿತ್ರದ್ದೇ ಒಂದು ಗೀತೆ ಗುಮ್ಮನ್ನ ಕರೆಯದೆ. ಇದಾದ ತಕ್ಷಣ ಶ್ರೀಕೃಷ್ಣ ಜನಿಸಿದ ದೇವರ ಗುಡಿ ಚಿತ್ರದ್ದು, ಗಿರಿಬಲ್ಲೆ ಚಿತ್ರದ್ದು ಗೀತೆ ಕೃಷ್ಣ ಬಾರೋ ಮಾಧವ ಬಾರೋ ಅನ್ನೋ ಒಂದು ಹಾಡು, ತದನಂತರ ಬರ್ತಾ ಇದೆ ಶ್ರೀ ಪುರಂದರದಾಸರು ಅನ್ನೋ ಚಿತ್ರದ್ದು ಕಂಡು ಕಂಡು ನೀ, ತದನಂತರ ಬರ್ತಾ ಇದೆ ಜಯ ಪಾಂಡುರಂಗ ಈ ಗೀತೆ ಸತೀಸಕುಬಾಯಿ ಚಿತ್ರದ್ದು, ತದನಂತರ ಸ್ವರ್ಣಗೌರಿ ಚಿತ್ರದ್ದು ಒಂದು ಗೀತೆ ಉನ್ನತ ಬಹುದು ಎಸ್, ತದನಂತರ ನೀಲಮೇಘ ಶ್ಯಾಮ ಎರಡು ರೇಖೆಗಳು ಚಿತ್ರದ್ದು ಗೀತೆ, ಭಕ್ತ ಕುಂಬಾರ ಚಿತ್ರದ್ದು ಕಂಡೆ ಹರಿಯ ಕಂಡೆ. ಗೀತೆಗಳ ಲೈನಪ್ ಹೆಂಗಿತ್ತ ಮಜಾ ಅಂತಲ್ರಿ, ಇನ್ನೂ ಕೇಳುದೈತ್ರಿ ಗಪ್ರೆ. ಇಂದು ಎನಗೆ ಗೋವಿಂದ ಎರಡು ಕನಸು ಚಿತ್ರದ್ದು ಎಸ್ ಜಾನಕಿಯವರ ಧ್ವನಿಯಲ್ಲಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 9ನೇ ತಿಂಗಳಿನ 4ನೇ ದಿನ ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಬ್ರಯನ ಚಿತ್ರದು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮುಂದೆ ಹೋಗುತ್ತೆ ಗೀತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸನ್ ಕೃಷ್ಣ ಎನ್ನಬಾರದೆ ಸಾಂಗ್ ಪ್ಲೇ. ಹಾಂ, ಇದೆ, ಅದು ಇದೆ. ಕೃಷ್ಣ ಎನ್ನಬಾರದೆ ಯಾವಾಗಿದೆ ಅಂದರೆ ಇನ್ನು ಎರಡು ಗೀತೆ ಬಿಟ್ಕೊಡ್ಲೆ ಇದೇ ರೀ. ಇವತ್ತು ಶ್ರೀಕೃಷ್ಣ ದೇವರ ಎಲ್ಲ ಕನ್ನಡ ಚಿತ್ರ ಗೀತೆ, ಕನ್ನಡ ಚಿತ್ರರಂಗದ ಗೀತೆ ಹುಡುಕ್ಯಾಡೇನೆ, ನೀವು ಕೇಳ್ರಿ ಆರಾಮ್ಸೆ. ಆಲ್ ರೈಟ್ ಶ್ರುತಿ ಅವರು, ಗುಡ್ ಮಾರ್ನಿಂಗ್, ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸರ್. ಸಾಂಗ್ಸ್ ಎಲ್ಲ ಸೂಪರ್ ಹಾಕಿದ್ದೀರಾ, ನೈಸ್ ನೀಸ್. ಆಲ್ ರೈಟ್, ನೀಸ್ ಅರ್ಪಿತಾ ಅವರ ಬರ್ತ್ಡೇ ಇದೆ, ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅರ್ಪಿತಾ ಅವರೇ. ಇವತ್ತಿನ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ಲಸ್ ನಿಮ್ಮ ಜನ್ಮದಿನ. ಸೊ ನಿಮ್ಮ ಜೀವನದಲ್ಲಿ ಪ್ಲಸ್ ಆಗಲಿ, ಖುಷಿ, ಆನಂದ, ಸಂತೋಷ ನಿಮ್ಮ ಜೀವನದಲ್ಲಿ ಸದಾ ಇರಲಿ. ಜೀವನದಲ್ಲಿ ನೀವು ಏನು ಬೇಕಾದ್ ಮಾಡಿ, ತಂದೆ ತಾಯಿ ಮೊದಲು ಮರ್ಯಾದೆ ಕೊಡಿ ಅರ್ಪಿತ. ಹಾಂ, ಸೊ ನಮ್ಮ ರವಿಯವರು ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು, ಶುಕ್ರವಾರದ ಶುಭೋದಯ. ವೇದದುನಿಯ ಕೇಳುಗರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ಎಸ್ ಆತ್ಮೀಯರೇ, ಥ್ಯಾಂಕ್ ಯು ಸೋ ಮಚ್. ರವಿಯವರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕೃಷ್ಣ ನೀ ಬೇಗನೆ ಬಾರು, ಪ್ಯಾರಿಸ್ ಪ್ರಯಾಣ ಚಿತ್ರದು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಗೀತೆ ಆದ ತಕ್ಷಣ ಬರ್ತಾ ಇದೆ ಕಂದ ಓ ನನ್ನ ಕಂದ, ಧರ್ಮಸಿರಿ ಚಿತ್ರದು. ತಾದ ನಂತರ ಬರ್ತಾ ಇದೆ ಕೃಷ್ಣ ಎಂದರೆ ಭಯವಿಲ್ಲ. ಗೀತೆ ಕೇಳಿ ಮಜಾ ಮಾಡಿ.

ಆ ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರರಂಗದ ಕೃಷ್ಣ ದೇವರ ಎಲ್ಲಾ ಗೀತೆಯನ್ನ ಹುಡುಕಾಡಿದ್ದೇನೆ ನಾನು. ನೀವು ಕೇಳ್ತಾ ಇದ್ರ ಗಜಾನನ್ ಕಾಮ್ಕರ್ ಅವರು ಬಹಳ ಖುಷಿಯಿಂದ ಕರೆ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವಕಿನಂದ ಹಾಡನ್ನ ನೀವು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಅವರ ಒಮ್ಮೆ ರಿಕ್ವೆಸ್ಟ್ ಮಾಡಿದ ಹಾಡು ಬನ್ನಿ, ಮೂರುವರೆ ವ್ಯಜ್ರ ಚಿತ್ರದ್ದು ಗೀತೆ ಕೃಷ್ಣ ಎಂದರೆ ಭಯವಿಲ್ಲ. ತದನಂತರ ಬರ್ತಾ ಇದೆ ಸ್ನೇಹಿತರೆ ಅನುರಾಧ ಅನ್ನೋ ಚಿತ್ರದ್ದು, ತೂಗುವೆ ರಂಗಣ್ಣ. ತದನಂತರ ಬರ್ತಾ ಇದೆ ಸ್ನೇಹಿತರೆ ಕೃಷ್ಣ ಎನಬಾರದೆ ದೇವದಾಸಿ ಚಿತ್ರದು. ತದನಂತರ ಗುಮ್ಮನ ಕರೆದೇರೆ, ಎಸ್ ಈ ಒಂದು ಗೀತೆ ಫ್ರಮ್ ದ ಮೂವಿ ಅನುರಾಧ. ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್.

ಆತ್ಮೀಯ ಸ್ನೇಹಿತರೆ, ದೇವರ ಗುಡಿ ಚಿತ್ರದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಗಿರಿ ಬಲ್ಲೆ ಅನ್ನೋ ಒಂದು ಚಿತ್ರದ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಕೃಷ್ಣ ಬಾರೋ ಮಹದವ ಬಾರೋ, ಎಸ್ ಈ ಒಂದು ಗೀತೆಯೊಂದಿಗೆ ಫೇವ್ರೇಟ್ ಗೀತೆ ಆಗಿತ್ತು ನಂದು. ಜಯಂತಿ ಅಮ್ಮ ಇದ್ದಾರೆ, ಎಸ್ ನಿಜವಾಗ್ಲೂ ಸನ್ ಎಲ್ಲ ಗೀತೆ ಕೇಳಿ ಗುಡಿಯಲ್ಲಿ ಇದ್ದ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ರಾಜಶ್ರೀ ಅವರು. ಹಾಚೆ ನಮ್ಮ ಶ್ರುತಿಯವರು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ಪೂಜಾ ಅವರು ಕೂಡ ಸರ್

ಆಧ್ಯಾತ್ಮ ವಾತಾವರಣ ಸೃಷ್ಟಿಯಾಗಿದೆ ಮನೆಯಲ್ಲಿ, ಗೀತೆಗಳು ಸೂಪರ್ ಆಗಿವೆ. ಪೂಜಾ ಅವರೇ ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಸರ್ ಆ ಗೀತೆ ಕೃಷ್ಣ ಎನ್ನಬಾರದೆ ನನಗೂ ಬಹಳ ಇಷ್ಟ, ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್. ಥ್ಯಾಂಕ್ ಯು ಸೋ ಮಚ್ ಆತ್ಮೀಯರೇ. ಕನ್ನಡ ಚಿತ್ರರಂಗದಲ್ಲಿ ಕೃಷ್ಣ ದೇವರ ಮೇಲೆ ಇರೋ ಎಲ್ಲ ಗೀತೆಗಳನ್ನು ಹುಡುಕಾಡಿ ತಗೊಂಡು ಬಂದೆ ನಿಮ್ಮ ಮುಂದೆ. ಇನ್ನೂ ಬಹಳಷ್ಟಿದವ್ರಿ, ಆದರೆ ಸಮಯ ಕಮ್ಮಿ. ನಡಿರಿ ಬನ್ನಿ, ಮುಂದೆ ಹೋಗೋಣ. ಗಿರಿಬಲ್ಲೆ, ಎಸ್ ಗಿರಿಬಾಲೆ, ಸಾರಿ ಗಿರಿಬಾಲೆ ಅನ್ನೋ ಒಂದು ಚಿತ್ರದ ಗೀತೆ. ಕೃಷ್ಣ ಬಾರು ಮಾಧವ ಬಾರು ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವರ್ಷದ 9th ತಿಂಗಳಿನ 4th ದಿನ, ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ದೇವರ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಕನ್ನಡ ಚಿತ್ರರಂಗದ ಎಲ್ಲ ಶ್ರೀಕೃಷ್ಣ ದೇವರ ಗೀತೆಯನ್ನು ಹುಡುಕಾಡಿ ನಿಮ್ಮ ಮುಂದೆ ತಂದೆ. ಅದನ್ನ ತಾವು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಾಡನ್ನ ಕೇಳಿ ಮಜಾ.

ಬನ್ನಿ ಆತ್ಮೀಯರೇ, ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿವೆ. ಶ್ರೀ ಪುರಂದರದಾಸರು ಚಿತ್ರದು ಕಂಡು ಕಂಡು ನೀ, ತದನಂತರ ಜಯ ಪಾಂಡುರಂಗ. ಎಸ್, ಈ ಗೀತೆ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದಾರೆ ಆತ್ಮೀಯ ಸ್ನೇಹಿತರ ಇವತ್ತಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕಾರ್ಯಕ್ರಮವನ್ನ. ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ. ಸೊ ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಒದೆ. ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯಿ ಬಾಜೆ ದಿನ ಕೀಗಾವ್ತಾರೆ ಬಾಬಾ, ಜೋ ಬಿ ಇದೇಗಾ ಮಾ ಬಾಪ್ ಕೋತ್ರಾ, ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ. ಇಷ್ಟೇ ಇರುವುದು ಜೀವನ. ಮತ್ತಿನ್ ಯಾಕೆ ಮಾಡುತ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣುಧ್ವನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ರೈಟ್ ನೌ, ಇವತ್ತೇ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಗೊಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಣವ, ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರ್ರಿ, ನಿಮ್ಮದು ನಮ್ಮದು ಜೀವನದ ಹೇಳಾತನ ನಾನು, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಜತ್ ಕೆ ಇವರಿಂದ ಸಂಗೀತ ಕಾರ್ಯಕ್ರಮ.
1: ವ್ಯಕ್ತಪಡಿಸಲಿರುವ ರಾಗ ಮಧುಕಂಸ್.

ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ರಜತ್ ಕೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ.

ನಾನು ಭಾರತಿ ವಿಷ್ಣುವರ್ಧನ್. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದ ಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳ ಸಂಗೀತ ಕಾರ್ಯಕ್ರಮವನ್ನ ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈಗ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ, ಬೆಳಗಾವಿಗೆ ಎಲ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

काय झालं?

0: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: केली संस्थेचे नूतन हॉर्टिकल्चर विज्ञान महाविद्यालय मत्तिको बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी. KCET मार्गदर्शक तत्वे

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ಮಣಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಮಕ್ಕಳ ಕಣ್ಣಿನ ಆರೋಗ್ಯದ ಕುರಿತು ಪೋಷಕರು ಯಾವೆಲ್ಲ ವಿಷಯಗಳನ್ನ ತಿಳಿದುಕೊಳ್ಳಬೇಕು, ಯಾವ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬಾರದು, ಕಣ್ಣಿನ ತಪಾಸಣೆ ಯಾವಾಗ ಮಾಡಿಸಬೇಕು, ಕನ್ನಡಕ, ಮೊಬೈಲ್, ಸ್ಕ್ರೀನ್ ಟೈಮ್, ಆಹಾರ, ಇವುಗಳೆಲ್ಲ ಕಣ್ಣಿನ ಆರೋಗ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಎಂಬುದರ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಫೂರ್ತಿ ಮೋರಪ್ಪನವರವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಕಣ್ಣು ಅಂದ್ರೆ ಎಲ್ಲರಿಗೂ ಮುಖ್ಯವಾಗುತ್ತೆ, ಅದರಲ್ಲೂ ಮಕ್ಕಳ ಕಣ್ಣಿನ ಆರೋಗ್ಯದ ಮಹತ್ವದ ಕುರಿತು ತಿಳಿಸ್ಕೊಡೋದಾದ್ರೆ.
1: ಥ್ಯಾಂಕ್ ಯು ನಂಗೆ ಇಂಪಾರ್ಟೆಂಟ್ ಟಾಪಿಕ್ ಕೊಟ್ಟಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಲಾಟ್. ಈಗ ದೇರ್ ಇಸ್ ಅ ಸೇಯಿಂಗ್, ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಅಂದರೆ ಎಲ್ಲ ಇಂದ್ರಿಯಗಳಲ್ಲೂ, ಎಲ್ಲ ಸೆನ್ಸ್ ಆರ್ಗನ್ಸಲ್ಲೂ ಕಣ್ಣು ಬಹಳ ಇಂಪಾರ್ಟೆಂಟ್. ಮಗು ಹುಟ್ಟಿದ ತಕ್ಷಣ ಮೋಸ್ಟ್ ಆಫ್ ದಿ ಇನ್ಫಾರ್ಮೇಷನ್, ಮೋಸ್ಟ್ ಆಫ್ ದಿ ನಾಲೆಜ್ನ ನೋಡಿ ತಿಳ್ಕೊಳ್ಳುತ್ತೆ. ಸೊ ಕಣ್ಣಿನ ಇಂಪಾರ್ಟೆನ್ಸ್ ಏನಂದರೆ, ಎಲ್ಲ ಡೆವಲಪ್ಮೆಂಟಲ್ಲೂ, ಓವರ್ಆಲ್ ಡೆವಲಪ್ಮೆಂಟ್ ಆಫ್ ದ ಬೇಬಿ ಡಿಪೆಂಡ್ಸ್ ಆನ್ ದ ಐ ಹೆಲ್ತ್. ಅಕಸ್ಮಾತ್ ಏನಾದರೂ ದೃಷ್ಟಿ ಸಮಸ್ಯೆ ಚಿಕ್ಕ ವಯಸ್ಸಿನಲ್ಲಿ ಗುರುತಿಸಿ ಅದನ್ನು ಚಿಕಿತ್ಸೆ ನೀಡಿದರೆ ಮುಂದೆ ಆಗಬಹುದಾದಂತಹ ಪರ್ಮನೆಂಟ್ ಐ ಡ್ಯಾಮೇಜ್ ಆರ್ ಶಾಶ್ವತ ದೃಷ್ಟಿ ಪ್ರಾಬ್ಲಮ್ಸ್ನ ತಡೆಯಬಹುದು. ಸೊ ಇದರಿಂದ ಚೈಲ್ಡ್ ಐ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
0: ಮೇಡಮ್, ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂತ?
1: ಮಕ್ಕಳಲ್ಲಿ ಮೋಸ್ಟ್ ಕಾಮನ್ಲಿ ಕಾಣಿಸುವಂಥ ಪ್ರಾಬ್ಲಮ್ಸ್ ಅಂದರೆ ವಿ ಕಾಲ್ ಇಟ್ ರಿಫ್ರಾಕ್ಟಿವ್ ಎರರ್ಸ್. ಇದರಲ್ಲಿ ಮಯೋಪಿಯಾ ಇಸ್ ವೆರಿ ವೆರಿ ಕಾಮನ್. ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಎಸ್ಟಿಗ್ಮ್ಯಾಟಿಸಮ್ ಅಂತಾರೆ, ಸ್ಕ್ವಿಂಟ್ ಅಂದರೆ ಮೆಳ್ಳುಗಣ್ಣು, ಆಮೇಲೆ ಲೇಜಿ ಐ, ಕಣ್ಣಿನ ಅಲರ್ಜೀಸ್, ಮತ್ತು ಕಣ್ಣಿಗೆ ಆಗುವಂಥ ಗಾಯಗಳು. ಚಿಕ್ಕ ಮಕ್ಕಳು ಬಹಳಷ್ಟು ಆಚೆ ಓಡಾಡ್ತಾರೆ, ಆಚೆ ಹೋಗಿ ಬೀಳ್ತಾರೆ. ಸೊ ಮೋಸ್ಟ್ ಕಾಮನ್ಲಿ ಕಣ್ಣಿಗೆ ಆಗುವ ಗಾಯಗಳು ಬರ್ತಾರೆ. ಪೇಷಂಟ್ಸ್ ಕಮ್ ವಿತ್ ಸಚ್ ಪ್ರಾಬ್ಲಮ್ಸ್ ಆಲ್ಸೋ.
0: ಮೇಡಮ್, ಈಗ ಮಗುವಿಗೆ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆ ಇಲ್ಲ ಅಂದರೂ ಕೂಡ ಮೊದಲ ಬಾರಿಗೆ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಯಾವ ವಯಸ್ಸಿನಲ್ಲಿ ಮಾಡಿಸ್ಬೇಕಾಗತ್ತೆ?
1: ಕಣ್ಣಿಗೆ ಯಾವ ಸಮಸ್ಯೆ ಇಲ್ಲ ಅಂದರೆ ಯೂಶ್ವಲಿ ಮಗುನ ಸ್ಕೂಲಿಗೆ ಸೇರಿಸೋ

0: ಕಿಂತ ಮುಂಚೆ ಅಂದ್ರೆ 3 ಇಯರ್ಸ್ ಓಲ್ಡ್ ನರ್ಸರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ಕಾಂಪ್ರಿಹೆನ್ಸಿವ್ ಐ ಚೆಕಪ್ ಅಂತ ಮಾಡ್ತಾರೆ. ಸೊ ಇದರಲ್ಲಿ ಕಣ್ಣಿನ ಅಂದ್ರೆ ಮುಂಭಾಗ ಕಾರ್ನಿಯಾ ಇಂದ ಹಿಡಿದು ರೆಟಿನಾ ತನಕ ಎಕ್ಸಾಮಿನೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಕಸ್ಮಾತ್ ಇದಕ್ಕಿಂತ ಮುಂಚೆನೆ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ಸ್ ಕಂಡು ಬಂದ್ರೆ ಯಾವ ಸ್ಟೇಜ್ ಅಲ್ಲೂ ಬೇಬಿನ ಕಣ್ಣಿನ ಡಾಕ್ಟರ್ ಅಥವಾ ಆಫ್ಥೋಮೊಲಜಿಸ್ಟ್ ಹತ್ರ ಕರ್ಕೊಂಡು ಬರಬಹುದು.
1: ಈಗ ಮಗು ತುಂಬಾ ಹತ್ತಿರದಿಂದ ಟಿವಿ ನೋಡ್ತಾ ಇರುತ್ತೆ ಅಥವಾ ತುಂಬಾ ಹತ್ತಿರದಿಂದ ಮೊಬೈಲ್ ಅನ್ನ ನೋಡ್ತಾ ಇರುತ್ತೆ, ಅವಾಗ ಅದು ಕಣ್ಣಿನ ಸಮಸ್ಯೆ ಆಗಿರುತ್ತಾ ಹೇಗೆ ಅಂತ?
0: ಮಗು ಟಿವಿನ ಅಥವಾ ಪುಸ್ತಕನ ತುಂಬಾ ಹತ್ತಿರದಿಂದ ನೋಡ್ತಾ ಇದೆ ಅಂತಂದ್ರೆ ಮೋಸ್ಟ್ಲಿ ಬೇಬಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತಾನೆ ಅರ್ಥ. ಯೂಶ್ವಲಿ ಈ ಕಣ್ಣನ್ನ ಮಿಟಕ್ಸ್ದೆ ನೋಡೋದು ಅಥವಾ ಕಣ್ಣಿನಲ್ಲಿ ನೀರ್ ಬರೋದು, ಬಹಳ ಹತ್ತಿರದಿಂದ ಟಿವಿ ನೋಡೋದು, ಕಣ್ಣಿನ ಉಜ್ಜೋದು, ಇವೆಲ್ಲ ಡೈರೆಕ್ಟ್ ಟುವರ್ಡ್ಸ್ ರಿಫ್ರಾಕ್ಟಿವ್ ಎರರ್.

0: ಪ್ರಾಕ್ಟಿವ್ ಎರರ್ಸ್ ಇರುತ್ತೆ ಅಂತಲೇ ಅರ್ಥ.
1: ಮೇಡಮ್, ಇನ್ನು ಮಕ್ಕಳಲ್ಲಿ ಒಂದು ಸಮೀಪ ದೃಷ್ಟಿ ಅನ್ನುವಂಥದ್ದು ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣಗಳು ಏನೆಲ್ಲ ಇರಬಹುದು ಅಂತ?
0: ಯಾಕಂದರೆ ನಾವು ಈಗ ನೋಡ್ತಿರೋ ಹಾಗೆ ಬಹಳ ಎಕ್ಸ್ಪೋಸ್ ಆಗಿದ್ದಾರೆ ಮಕ್ಕಳು, ಟಿ ವಿ ಸ್ಕ್ರೀನ್ಸ್ ಟ್ಯಾಬ್ಲೆಟ್ಸ್ ಮೊಬೈಲ್ಸ್, ಬಹಳನೇ ಎಕ್ಸ್ಪೋಜರ್ ಇದೆ ಈಗ. ಸೊ ಮಕ್ಕಳು ಏನು ಮಾಡ್ತಾರೆ, ಕಣ್ಣು ಮಿಟಕಿಸ್ದೇನೆ ಬ್ಲಿಂಕ್ ಮಾಡ್ದೇನೆ ಫುಲ್ ಫೋಕಸಿಂದ ಮೊಬೈಲ್ ನೋಡ್ತಿರ್ತಾರೆ, ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ತಿರ್ತಾರೆ, ಆಚೆಗಡೆ ಹೋಗೋದೇ ಇಲ್ಲ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಅನ್ನೋದು ಬಹಳ ಕಡಿಮೆ ಆಗಿದೆ. ಸೊ ಈ ಥರ ಮಕ್ಕಳಿಗೆ ಎಷ್ಟು ನಿಯರ್ ವಿಷನ್ ನಾವು ಜಾಸ್ತಿ ಫೋಕಸ್ ಮಾಡ್ತಾರೆ ಅಷ್ಟೊಂದು ಚಾನ್ಸಸ್ ಜಾಸ್ತಿ ಕನ್ನಡಕ ಬರೋ ಚಾನ್ಸಸ್, ಮಯೋಪಿಯಾ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಈ ಥರ ಮಕ್ಕಳು ಯಾರು ಮನೇಲಿ ಕೂತ್ಕೊಂಡು ಬಹಳ ಮೊಬೈಲ್ ನೋಡೋದು ಸ್ಕ್ರೀನ್ ನೋಡೋದು ಅಥವಾ ಮನೇಲೇ ಆಟಾಡೋದು ಹತ್ರದ ಕೆಲಸ ಜಾಸ್ತಿ ಮಾಡ್ತಾರೆ, ಅಂತಹ ಮಕ್ಕಳಲ್ಲಿ ಮಯೋಪಿಯಾ ಬರೋದು ಬಹಳ ಕಾಮನ್.
1: ಮಕ್ಕಳಿಗೆ ಕನ್ನಡಕದ ಒಂದು ಅವಶ್ಯಕತೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಪೋಷಕರಿಗೆ?
0: ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತಾರೆ ಇವಕ್ಕೆ. ಕೆಲವೊಂದು ಲಕ್ಷಣಗಳನ್ನ ನಾವೇ ಅಬ್ಸರ್ವ್ ಮಾಡಬೇಕು. ಮಗು ಟಿ ವಿನ ಬಹಳ ಹತ್ರದಿಂದ ನೋಡುತ್ತೆ, ಆಮೇಲೆ ಬಹಳ ಉಜ್ಕೊಳ್ಳುತ್ತೆ ಅಥವಾ ಕಣ್ಣಲ್ಲಿ ನೀರು ಬರುತ್ತೆ, ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇರುತ್ತೆ ಬಿಕಾಸ್ ಆಫ್ ಐ ಸ್ಟ್ರೈನ್. ಆಮೇಲೆ ಬುಕ್ನು ಅಷ್ಟೇ ಬಹಳ ಹತ್ತಿರದಿಂದ ನೋಡೋಕ್ಕೆ ಟ್ರೈ ಮಾಡುತ್ತೆ. ಸ್ಕೂಲಲ್ಲಿ ಬೋರ್ಡ್ನ ಈಸಿಯಾಗಿ ಕಾಣಿಸಲ್ಲ ಬೋರ್ಡ್ನ, ಸೊ ಬೋರ್ಡ್ ಹತ್ತಿರ ಹೋಗಿ ಏನಾದರೂ ಇದ್ದರೆ ಬೋರ್ಡ್ ನೋಡುತ್ತೆ. ಸೈನ್ಸ್ ಆರ್ ಕಾಲ್ಡ್ ಆಸ್ ರೆಡ್ ಫ್ಲಾಗ್ ಸೈನ್ಸ್. ಈ ಸೈನ್ಸ್ನ ನಾವು ಗುರುತಿಸಿ ಐ ಡಾಕ್ಟರ್ ಹತ್ರ ಕಳಿಸಿದ್ರೆ ಅವ್ರು ಕಾಂಪ್ರಿಹೆನ್ಸಿವ್ ಐ ಚೆಕಪ್ನ ಮಾಡ್ತಾರೆ. ಸೊ ಕನ್ನಡಕ ಇದೆಯಾ ಇಲ್ಲ ಅನ್ನೋದನ್ನ ಹೇಳ್ತಾರೆ.
1: ಈಗ ಮಗುವಿಗೆ ಕನ್ನಡಕ ಬಂದ ಮೇಲೆ ಈ ಪೋಷಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು?
0: ಕನ್ನಡಕ ಬಂದಿದೆ ಅಂದರೆ ಕನ್ನಡಕ ಹಾಕೊಳ್ಳೇಬೇಕು ಅಂತ ಅರ್ಥ. ಇದನ್ನ ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್ ಫಾರ್ ದಿಸ್. ಕನ್ನಡಕ ಇದ್ರೆ ಕನ್ನಡಕ ಹಾಕೊಳ್ಳಿಕ್ಕೆ ಬೇಕು. ಇದು ಎರಡು ಥಿಂಗ್ಸ್ನ ಸ್ಪೆಸಿಫೈ ಮಾಡೋಕೆ ಇಷ್ಟಪಡ್ತೀನಿ. ಕನ್ನಡಕ ಕೊಡೋದು ಒಂದು ರೀಸನ್ ಏನಂದ್ರೆ ವಿಷನ್ ಕ್ಲಿಯರ್ ಆಗಲಿ ಅಂತ, ವಿಜುವಲ್ ಕ್ಲಾರಿಟಿ ಬರಲಿ ಮಗುಗೆ, ಸೊ ದಾಟ್ ಸ್ಕೂಲಲ್ಲಿ ಏನು ಹಿಂದುಳಿಬಾರ್ದು ಮಗು, ಕರೆಕ್ಟಾಗಿ ಓದಲ್ಲಿ ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಕಡಿಮೆ ಆಗಬಾರ್ದು. ಸೆಕೆಂಡ್ ಒನ್ ಇಸ್ ಬಿಕಾಸ್ ವಿಜುವಲ್ ಡೆವಲಪ್ಮೆಂಟ್ಗೆ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್, ವಿಜುವಲ್ ಸ್ಟಿಮ್ಯುಲಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ವಿಷನ್ ಡೆವಲಪ್ಮೆಂಟ್ ಸರಿ ಆಗಲಿಲ್ಲ ಅಂತಂದ್ರೆ ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಆಸ್ ಆಮ್ಲಿಯೋಪಿಯಾ ಆರ್ ಲೇಜಿ ಐ. ಇದು ಡೆವಲಪ್ ಆದರೆ ದೇರ್ ವಿಲ್ ಬಿ ಪರ್ಮನೆಂಟ್ ವಿಜುವಲ್ ಪ್ರಾಬ್ಲಮ್ಸ್ ಅಥವಾ ಶಾಶ್ವತವಾಗಿ ದೃಷ್ಟಿ ಕಡಿಮೆ ಆಗ್ಬಿಡುತ್ತೆ. ಸೊ ಫಾರ್ ದ ವಿಜುವಲ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ ವಿಜುವಲ್ ಕ್ಲಾರಿಟಿ ವೇರಿಂಗ್ ಸ್ಪೆಕ್ಟಕಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
1: ಮೇಡಮ್, ಈಗ ಮಕ್ಕಳಲ್ಲಿ ಸ್ಕಿಂಟ್ ಅನ್ನೋದು ಯಾಕಾಗುತ್ತೆ ಅಂತ, ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಸ್ಕ್ವಿಂಟ್ ಅನ್ನೋದು ಇಸ್ ಅ ಕಂಡೀಷನ್, ನಾವು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಮೆಳ್ಗಣ್ಣ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಆಗೋದು ಯೂಶ್ವಲಿ ದರ್ ಆರ್ ಸರ್ಟನ್ ಕಂಡೀಷನ್ಸ್, ಒಂದು ಕಂಜನೈಟಲ್ ಅಂದ್ರೆ ಹುಟ್ಟದಾಗಿಂದನೇ ಇರುತ್ತೆ, ಇನ್ನೊಂದು ಇದು ಅಕಾಮಿಡೇಟಿವ್ ಸ್ಕ್ವಿಂಟ್ ಅಂತಾರೆ. ಅಕಾಮಿಡೇಟಿವ್ ಅಂದ್ರೆ ಕನ್ನಡಕ ಇರುವಾಗ, ಬೇಬಿಗೆ ಕನ್ನಡಕ ರಿಫ್ರಾಕ್ಟಿವ್ ಎರರ್ ಇರುವಾಗ ಈ ತರ ಸ್ಕ್ವಿಂಟ್ ಬರುತ್ತೆ. ಇನ್ನೊಂದು ಬಿಕಾಸ್ ಆಫ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು ಅಥವಾ ನರದ ಪ್ರಾಬ್ಲಮ್ಸ್ ಇರ್ಬೋದು, ಮಸಲ್ ಇನ್ಕೋಆರ್ಡಿನೇಷನ್ ಇರ್ಬೋದು ಅಥವಾ ಕೆಲವೊಂದು ಸಿಂಡ್ರೋಮಿಕ್ ಬೇಬೀಸ್ ಅಂತಾರೆ, ಸೆರೆಬ್ರಲ್ ಪಾಲ್ಸೀಸ್ ಅಥವಾ ನ್ಯೂರಲ್ ಡೆವಲಪ್ಮೆಂಟ್ ಅಲ್ಲಿ ಡಿಲೇಸ್ ಇರ್ಬೋದು, ಅಂತ ಬೇಬೀಸ್ ಅಲ್ಲಿ ಸ್ಕ್ವಿಂಟ್ ಡೆವಲಪ್ಮೆಂಟ್ ಬಹಳ ಕಾಮನ್ ಆಗಿ ನೋಡ್ಬೋದು. ಆಮೇಲೆ ಇದಕ್ಕೆ ಚಿಕಿತ್ಸೆ ಇದೆ, ಡಿಪೆಂಡಿಂಗ್ ಆನ್ ದ ಕಾಸ್, ಏನು ಕಾಸ್ ಅನ್ನೋದು ನೋಡಿ ಅದಕ್ಕೆ ಬೇಕಿದ್ರೆ ಕನ್ನಡಕ ಬೇಕಿದ್ರೆ ಕನ್ನಡಕ ಕೊಡಬೇಕು ಅಥವಾ ಸರ್ಜರಿ. ಕೆಲವೊಂದ್ಸಲ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಕಂಜನೈಟಲ್ ಸ್ಕ್ವಿಂಟ್ ಅಂತಾರೆ, ಈ ಥರ ಕಂಡೀಷನ್ಸ್ ಅಲ್ಲಿ ಸರ್ಜರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸರ್ಜರಿ ಈ ಥರದ ಕಂಡೀಷನ್ಸ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ಆನ್ ದ ಕಾಸ್ ಆಫ್ ದ ಸ್ಕ್ವಿಂಟ್ ಇದು ಟ್ರೀಟ್ಮೆಂಟ್ ಇಸ್ ಡಿಸೈಡೆಡ್.
1: ಈಗ ಲೇಜಿ ಐಸ್ ಅಂತ ತಿಳಿಸಿದ್ರೆ ಆಗಲೇ ಮಕ್ಕಳಲ್ಲಿ ಲೇಜಿ ಐಸ್ ಕಂಡು ಬರುತ್ತೆ ಅಂತ, ಅದನ್ನು ಗುಣಪಡಿಸಬಹುದಾ ಹೇಗೆ?
0: ಯೆಸ್, ಡೆಫಿನೆಟ್ಲಿ. ಅದೇ ಹೇಳಿದ ಲೇಜಿ ಐ ಹ್ಯಾಪನ್ಸ್ ವೆನ್ ವಿಜುವಲ್ ಸ್ಟಿಮ್ಯುಲಸ್ ಕಣ್ಣಿಗೆ ರೀಚ್ ಆಗಲ್ಲ, ಆ ಟೈಮಲ್ಲಿ ಲೇಜಿ ಐ ಡೆವಲಪ್ ಆಗುತ್ತೆ. ಸೊ ಪ್ಯಾಚಿಂಗ್ ಥೆರಪಿ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಅಕಸ್ಮಾತ್ ಏನಾದರೂ ಬೇಬಿಗೆ ಸರ್ಜರಿ ಬೇಕು ಅಂದರೆ, ಯಾಕಂದರೆ ಕೆಲವೊಂದ್ಸಲ ನರ್ಡ್ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ಹಿಂದೆ ರೆಟಿನಾಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೂಡ ಆಮ್ಲಿಯೋಪಿ ಆಗುತ್ತೆ ಅಥವಾ ಲೇಜಿ ಐ ಆಗುತ್ತೆ. ಸೊ ಅದರಲ್ಲೂ ಅಷ್ಟೇ, ಪ್ಯಾಚಿಂಗ್ ಇದೆ, ದೇರ್ ಇಸ್ ಎಕ್ಸಸೈಸಸ್ ಆ್ಯಂಡ್ ದರ್ ಆರ್ ಸರ್ಜರಿ, ಸರ್ಜಿಕಲ್ ಆಪ್ಷನ್ಸ್. ಡಿಪೆಂಡಿಂಗ್ ಆನ್ ದ ಕಾಸ್ ಆಫ್ ಆಮ್ಲಿಯೋಪಿಯಾ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳು ಕಣ್ಣನ್ನ ಆಗಾಗ ಉಜ್ಕೊಳ್ತಾ ಇರ್ತಾರೆ, ಕಣ್ಣನ್ನ ಮಿಟಕಿಸ್ತಾ ಇರ್ತಾರೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ?
0: ಇದಕ್ಕೂ ಕೂಡ ಕಾರಣ ರಿಫ್ರಾಕ್ಟಿವ್ ಎರರ್ಸ್ ಇರ್ಬೋದು ಅಥವಾ ಅಲರ್ಜಿಕ್ ಆಗಿರ್ಬೋದು. ಕೆಲವೊಂದ್ಸಲ ಮಕ್ಕಳು ಆಚೆ ಜಾಸ್ತಿ ಹೋಗ್ತಾರೆ, ಆಟಾಡ್ತಾರೆ, ಮಣ್ಣಲ್ಲಿ ಆಟಾಡ್ತಾರೆ, ಉಸಿಕಲ್ಲಿ ಆಟಾಡ್ತಾರೆ. ಸೊ ಈ ತರ ಆಟಾಡೋರಲ್ಲಿ ಧೂಳಿಗೆ ಎಕ್ಸ್ಪೋಸ್ ಆದವರಿಗೆ ಅಲರ್ಜಿಕ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಸೊ ಇಟ್ಸ್ ವೆರಿ ಕಾಮನ್, ಇದು 7-8 ಇಯರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಗೇನ್ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಬಿಟ್ಟು ದ ರಿಫ್ರಾಕ್ಟಿವ್ ಎರರ್ಸ್ ಕ್ಯಾನ್ ಆಲ್ಸೋ ಕಾಸ್ ಇಚ್ಚಿಂಗ್, ಏನೋ ಕಣ್ಣಿನ ಸ್ಟ್ರೈನ್ ಆಗಬಹುದು. ಕನ್ನಡಕ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕೆಲವೊಂದ್ಸಲ ಮಕ್ಕಳು ಕಣ್ಣು ತಿಕ್ಕುತ್ತಾ ಇರ್ತಾರೆ.
1: ಒಂದೊಂದ್ಸತಿ ಮಕ್ಕಳಿಗೆ ಕಣ್ಣು ಕೆಂಪಾಗುತ್ತೆ, ತುರಿಕೆ ಬರ್ತಾ ಇರುತ್ತೆ, ಹಾಗೆಯೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತಲ್ಲ, ಇದು ಯಾವುದರ ಒಂದು ಸಮಸ್ಯೆಯ ಲಕ್ಷಣ ಆಗಿರ್ಬೋದು ಮೇಡಮ್?
0: ಇದಕ್ಕೆ ಅಸ್ಟ್ರೋಪಿಯಾ ಸಿಂಪ್ಟಮ್ಸ್ ಅಂತಾರೆ. ಯಾವಾಗ ಬೇಬಿಗೆ ಕನ್ನಡಕ ಇರುತ್ತೆ ಆ್ಯಂಡ್ ಹಾಕೊಳ್ಳಲ್ಲ ಆವಾಗ ಕಣ್ಣಿನ ಸುಸ್ತಾಗುತ್ತೆ ಜಾಸ್ತಿ. ಸೊ ಕಣ್ಣಿಗೆ ಸುಸ್ತಾದ ಕೂಡಲೇ ಈ ಥರ ಸಿಂಪ್ಟಮ್ಸ್, ಈ ಥರ ಲಕ್ಷಣಗಳು ನೀವು ಹೇಳಿದಾಗೆ ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಕಣ್ಣನ್ನ ಉಜ್ಕೊಳ್ಳೋದು ಅಥವಾ ಕಣ್ಣಿಗೆ ಸುಸ್ತಾಗಿ ಕಣ್ಣು ಮುಚ್ಚೋದು, ಈ ಥರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಬಟ್ ಇದೇ ಸೇಮ್ ಸಿಂಪ್ಟಮ್ಸು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಲ್ಲೂ ಕೂಡ ಇರುತ್ತೆ. ಕಂಟಿನ್ಯೂಸ್ ಆಗಿ ಕಣ್ಣನ್ನು ಇಚ್ಚಿಂಗ್ ಮಾಡ್ಕೋತಾ ಇರ್ತಾರೆ. ಸೊ ಇದು ಇಟ್ ಆಲ್ಸೋ ಕ್ಯಾನ್ ಮೀನ್ ದಟ್ ದ ಬೇಬಿ ಹ್ಯಾಸ್ ಗಾಟ್ ಅಲರ್ಜಿ ಕಂಜಂಕ್ಟಿವೈಟಿಸ್.
1: ಮೇಡಮ್, ಮಕ್ಕಳಲ್ಲಿ ಕಣ್ಣಿನ ಸೋಂಕು ಹರಡ್ತಾ ಇದೆ ಅಂತ ಅದು ಹೇಗೆ ಗುರುತಿಸೋದು, ಹಾಗೇನೆ ಅದನ್ನು ತಡೆಯಲು ಏನು ಮಾಡಬೇಕು ಅಂತ?
0: ಅದೇ ಕೆಲವೊಂದು ಲಕ್ಷಣಗಳಿರುತ್ತೆ. ಈಗ ಸೀಸನ್ ಫಾರ್ ವೈರಲ್ ಕಂಜಂಕ್ಟಿವೈಟಿಸ್, ಬೇಬಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣು ಕೆಂಪಾಗ್ತಿರುತ್ತೆ,

ಕಣ್ಣಿಗೆ ವಿಜುವಲ್ ಪ್ರಾಬ್ಲಮ್ಸ್ ಆಗುತ್ತೆ, ಕಣ್ಣಿಗೆ ಡೈರೆಕ್ಟ್ ಆಗಿ ಲೈಟ್ ನೋಡೋಕ್ಕಾಗಲ್ಲ. ಸೊ ಈ ಥರ ಕಂಡೀಷನ್ಸ್ ಇದ್ದಾಗ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ವೈರಲ್ ಇನ್ಫೆಕ್ಷನ್ ಸದ್ಯಕ್ಕೆ ವೈರಲ್ ಇನ್ಫೆಕ್ಷನ್ ಬಹಳ ಕಾಮನ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಒಂದ್ ಬೇಬಿಯಿಂದ ಇನ್ನೊಂದು ಬೇಬಿಗೆ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು. ಸೊ ಒಂದು ಕಿಡ್ ಇಂದ ಇನ್ನೊಂದು ಕಿಡ್ಡಿಗೆ ಬರೋದು ಬಹಳ ಈಸಿ. ವೈರಲ್ ಈಸ್ ವೆರಿ ಈಸಿ ಟು ಸ್ಪ್ರೆಡ್. ಸೊ ಈ ಥರ ಲಕ್ಷಣಗಳು ಇರುತ್ತೆ. ಸೊ ಆದಷ್ಟು ಈ ಥರ ಲಕ್ಷಣಗಳು ಇದ್ದಾಗ ಸ್ಕೂಲಿಗೆ ಕಳಿಸದೇ ಇರೋದು ಈಸ್ ಇಂಪಾರ್ಟೆಂಟ್. ಯಾಕಂದರೆ ಒಂದು ಬೇಬಿಯಿಂದ ಇನ್ನೊಂದು ಬೇಬಿಗೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಆದಷ್ಟು ನಾವು ಏನು ನೋಡ್ಕೋಬೇಕು ಅಂತಂದರೆ, ಬೇಬಿ ಕಣ್ಣಿಗೆ ಕೈ ಮುಟ್ಕೋಬಾರ್ದು, ಕೈನ ತೊಳಿತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರಿಂದ ಕ್ಲೀನ್ ಮಾಡ್ಕೋತಾ ಇರಬೇಕು. ಎವ್ರಿ ನಾವ್ ಆ್ಯಂಡ್ ದೆನ್ ವಾಪಸ್ ಆಟ ಆಡಿ ವಾಪಸ್ ಮನೆಗೆ ಬಂದ ಕೂಡಲೇ ಕೈ ವಾಶ್ ಮಾಡಬೇಕು, ಒಳ್ಳೆ ಹ್ಯಾಂಡ್ ವಾಶ್ ಹಾಕಿ ವಾಶ್ ಮಾಡಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಆದಷ್ಟು ಕಣ್ಣಿಗೆ ಟಚ್ ಮಾಡದಿರೋ ಹಂಗೆ ನೋಡ್ಕೋಬೇಕು, ಕೈನ ಕಣ್ಣಿಗೆ ಟಚ್ ಮಾಡ್ಕೊಳ್ಳದೇ ಇರೋ ಹಂಗೆ ನೋಡ್ಕೋಬೇಕು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಈಗ ಮಕ್ಕಳು ಸಾಮಾನ್ಯವಾಗಿ ಆಟ ಆಡ್ತಾ ಇರ್ಬೇಕಾದ್ರೆ ಕಣ್ಣಿಗೆ ಧೂಳು ಬೀಳುತ್ತೆ ಅಥವಾ ಸಣ್ಣ ಕಣ ಏನಾದರೂ ಬಿದ್ದಾಗ ತಕ್ಷಣ ಪೋಷಕರಾದವರು ಏನ್ ಮಾಡಬೇಕು ಅಂತ ಮೇಡಮ್?
1: ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ಅಂದ್ರೆ ಕಣ್ಣ ಉಜ್ಜಬಾರ್ದು. ಕಣ್ಣ ಉಜ್ಜಿದ್ರೆ ಕಾರ್ನಿಯಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಕಣ್ಣೊಳಗೆ ಯಾವ ಫಾರಿನ್ ಬಾಡಿ ಹೋಗಿದೆ ಅಂತ ಗೊತ್ತಿರಲ್ಲ. ಶಾರ್ಪ್ ಫಾರಿನ್ ಬಾಡಿ ಹೋಗಿದ್ರೆ ಬೇಬಿ ಕಣ್ಣಿನ ಉಜ್ಕೋತಾ ಇದ್ರೆ ಕಾರ್ನಿಯಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಥಿಂಗ್ ನಾಟ್ ಟು ಡೂ ಇಸ್ ಕಣ್ಣಿನ ಉಜ್ಜಬಾರ್ದು. ಸೆಕೆಂಡ್ ಥಿಂಗ್ ಇಸ್ ಕಣ್ಣಿನ ವಾಶ್ ಮಾಡಬಹುದು, ಬಟ್ ಓನ್ಲಿ ಯೂಸಿಂಗ್ ಸ್ಟೆರೈಲ್ ಸಲೈನ್. ಸೊ ನಮ್ಮ ಮನೆಗಳಲ್ಲಿ ಸ್ಟೆರೈಲ್ ಸಲೈನ್ ಯೂಶ್ವಲಿ ಇರಲ್ಲ. ಕಣ್ಣಿಗೆ ಏನು ಹಾಕಬಾರ್ದು ಎಕ್ಸೆಪ್ಟ್ ಸ್ಟೆರೈಲ್ ಸಲೈನ್. ಸಲೈನ್ ನಮ್ಮ ಮನೇಲಿ ಇರಲ್ಲ. ಸೊ ಯೂಶ್ವಲಿ ನೀವು ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ, ಕಣ್ಣು ಕೆಂಪಾಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಆಫ್ಥಾಲ್ಮೊಲಜಿಸ್ಟ್ ಹತ್ರ ಕರ್ಕೊಂಡು ಬರಬೇಕು. ಅವ್ರು ಬೇಕಾಗಿರುವಂಥ ಐ ವಾಶ್ನ ಕೊಡ್ತಾರೆ, ಪ್ರಿಸ್ಕ್ರೈಬ್ಡ್ ಐ ಡ್ರಾಪ್ಸ್ನ ಸಜೆಸ್ಟ್ ಮಾಡ್ತಾರೆ. ಸೊ ಯೂಶ್ವಲಿ ಈ ಥರ ಏನಾದರೂ ಪ್ರಾಬ್ಲಮ್ ಕಂಡು ಬಂದರೆ, ಬೇಬಿ ಬಹಳ ಅನ್ಕಂಫರ್ಟಬಲ್ ಆಗಿದೆ, ಕಣ್ಣು ಕೆಂಪಾಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಐ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್.

0: ಬಳಸಿದ್ರಿಂದ ಐಸ್ ಸ್ಟ್ರೈನ್ ಬಹಳ ಆಗುತ್ತೆ. ಈಗ ನೋಡ್ತಿರೋ ಹಾಗೆ ನಾವು ಬಹಳ ಎಕ್ಸ್ಪೋಜರ್ ಜಾಸ್ತಿನೇ ಆಗಿದೆ ಸ್ಕ್ರೀನ್ಸ್ಗೆ, ಆಮೇಲೆ ಟ್ಯಾಬ್ಲೆಟ್ಸ್, ಟಿವಿ ಆರ್ ಎನಿಥಿಂಗ್. ಸೊ ಐ ಸ್ಟ್ರೈನ್ ಅಂತೂ ಬಹಳನೇ ಆಗುತ್ತೆ. ಐ ಫೆಟೀಗ್ ಅಗೇನ್, ಆಮೇಲೆ ಬಿಕಾಸ್ ಅದು ಬಹಳ ಹತ್ತಿರದಿಂದ ನೋಡೋದ್ರಿಂದ ಈ ರಿಫ್ರಾಕ್ಟಿವ್ ಎರರ್ಸ್ ಡೆವಲಪ್ ಆಗೋ ಚಾನ್ಸಸ್ ಬಹಳನೇ ಇರುತ್ತೆ. ಆಮೇಲೆ ಐ ಸ್ಟ್ರೈನ್, ಕಣ್ಣಿನಿಂದ ನೀರು ಬರೋದು, ಆಮೇಲೆ ಅವರು ಅದ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅವ್ರು ಬೇರೆ ಕಡೆ ಫೋಕಸ್ ಅವ್ರದ್ದು ಹೋಗಲ್ಲ. ಸೊ ದೇ ಮೈಟ್ ಲ್ಯಾಗ್ ಇನ್ ದಿಯರ್ ಸ್ಟಡೀಸ್, ಆಮೇಲೆ ಬೇರೆ ಕಡೆ ಆಚೆ ಹೋಗಿ ಆಟಾಡ್ದೇ ಇರ್ಬೋದು, ಔಟ್ಡೋರ್ ಆಕ್ಟಿವಿಟೀಸ್ ಕಡಿಮೆ ಆಗಬಹುದು. ಸೊ ಅವ್ರ ಓವರ್ಆಲ್ ಡೆವಲಪ್ಮೆಂಟ್ ಮೇಲೆ ಬಹಳ ಅಫೆಕ್ಟ್ ಆಗುತ್ತೆ.
1: ಮೇಡಮ್, ಈಗ ಮಕ್ಕಳು ಈಗ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನ ಕಂಪ್ಯೂಟರ್ನ ಬಳಸೋದು ಹೆಚ್ಚಾಗ್ತಾ ಇದೆ, ಹಾಗಾಗಿ ಈ ಸ್ಕ್ರೀನ್ ಟೈಮಿಂಗ್ನ ಕಡಿಮೆ ಮಾಡಬೇಕು ಅನ್ನೋದಾದರೆ ಪೋಷಕರು ಏನು ಮಾಡಬೇಕು ಅಂತ?
0: ಸ್ಕ್ರೀನ್ ಟೈಮ್ ಮಕ್ಕಳಲ್ಲಿ ಕಡಿಮೆ ಮಾಡಬೇಕು ಅಂದರೆ ಫಸ್ಟ್ ಪೇರೆಂಟ್ಸ್ ಕಡಿಮೆ ಮಾಡ್ಕೋಬೇಕು. ಯಾವುದೇ ರೀತಿಯ ಸ್ಕ್ರೀನ್ ಎಕ್ಸ್ಪೋಜರ್, ಟಿವಿ, ಮೊಬೈಲ್, ಟ್ಯಾಬ್ಲೆಟ್ ಯೂಸೇಜ್ ನಾವು ಕಡಿಮೆ ಮಾಡಿಕೊಂಡ್ರೆ ಅವರು ಕಡಿಮೆ ಮಾಡ್ಕೋತಾರೆ. ಮನೆಯಲ್ಲೇ ಬೇರೆ ಬೇರೆ ಥರದ ಆಕ್ಟಿವಿಟೀಸ್ನ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಮನೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಒಂದೊಂದು ಎರಡು ಮೂರು ಟಾಸ್ಕ್ ಕೊಡಬೇಕು, ಅಥವಾ ಇದಿಲ್ಲ ಅಂತಂದರೆ ಆಚೆ ಕರ್ಕೊಂಡು ಹೋಗಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ಇಂಟ್ರೊಡ್ಯೂಸ್ ಮಾಡಬೇಕು. ಯಾವುದಾದ್ರೂ ಒಂದು ಸ್ಪೋರ್ಟಲ್ಲಿ ಎನ್ರೋಲ್ ಮಾಡಬೇಕು, ಬ್ಯಾಡ್ಮಿಂಟನ್, ಕ್ರಿಕೆಟ್, ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಅವ್ರನ್ನ ಎನ್ರೋಲ್ ಮಾಡಿದ್ರೆ ಅವ್ರ ಫೋಕಸ್ ಅದ್ರ ಮೇಲೆ ಜಾಸ್ತಿ ಹೋಗುತ್ತೆ, ರಾದರ್ ದ್ಯಾನ್ ಫೋಕಸಿಂಗ್ ಆನ್ ಮೊಬೈಲ್, ಟಿವಿ ಎಕ್ಸೆಟ್ರಾ.
1: ಮೇಡಮ್, ಇನ್ನು ಮಕ್ಕಳಲ್ಲಿ ಒಂದು ಕಣ್ಣಿನ ಆರೋಗ್ಯ ಹೆಚ್ಚಾಗಬೇಕು ಅಂದರೆ ಪೋಷಕರ ಯಾವ ರೀತಿಯ ಆಹಾರವನ್ನು ಆ ಮಕ್ಕಳಿಗೆ ನೀಡಬೇಕು ಅಂತ?
0: ಕಣ್ಣಿನ ಆರೋಗ್ಯದಲ್ಲಿ ಬೀಟಾ ಕ್ಯಾರೋಟೀನ್, ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಇಂಪಾರ್ಟೆಂಟ್. ನಾವು ತಿನ್ನೋ ಕಲರ್ಡ್ ವೆಜಿಟೇಬಲ್ಸ್ ಲೈಕ್ ಕ್ಯಾರೆಟ್ಸ್, ಬೀಟ್ರೂಟ್ಸ್, ಬ್ರಾಕ್ಲಿ, ಆಮೇಲೆ ಸ್ವೀಟ್ ಪೊಟೇಟೊ, ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಬಹಳ ಇರುತ್ತೆ. ಸೊ ಈ ಥರದ್ದು ವೆಜಿಟೇಬಲ್ಸ್ನ ಜಾಸ್ತಿ ಮಾಡಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಸ್ಪೆಷಲಿ, ಹಸಿ ತರಕಾರಿಗಳು, ಗ್ರೀನ್ ತರಕಾರಿಗಳನ್ನ ಜಾಸ್ತಿ ಕೊಡಬೇಕು. ಆಮೇಲೆ ಕೆಲವೊಂದ್ಸಲ ನಾನ್ ವೆಜಿಟೇರಿಯನ್ ಆಪ್ಷನ್ಸ್ ಜಾಸ್ತಿ ಇದೆ, ಫಿಶ್ ಕೊಡ್ಬೋದು, ಎಗ್ಸ್ ಕೊಡ್ಬೋದು, ಇದರಲ್ಲಿ ಒಮೇಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಫಿಶಲ್ಲಿ, ಎಸ್ಪೆಷಲಿ ಫ್ಯಾಟಿ ಫಿಶಲ್ಲಿ. ಆಮೇಲೆ ರೆಸ್ಟ್ ಅಂದರೆ ಮಿಲ್ಕ್ ಕೊಡ್ಬೋದು, ಮಿಲ್ಕಲ್ಲಿ ಕೂಡ ವಿಟಮಿನ್ ಡಿ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಈ ಥರ ಆಹಾರಗಳನ್ನ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಬೇಕು, ಜಾಸ್ತಿ ಕೊಡಬೇಕು. ಜಂಕ್ನ ಕಡಿಮೆ ಮಾಡಬೇಕು, ಪ್ರೊಸೆಸ್ಡ್ ಫುಡ್, ಜಂಕ್, ಎಲ್ಲ ಚಿಪ್ಸ್ ಇವೆಲ್ಲ ಬಹಳ ಈಗಿನ ಕಾಲದಲ್ಲಿ ಮಕ್ಕಳು ಇವೇ ಬೇಕು ಅಂತಾರೆ. ಸೊ ಈ ಥರದನ್ನ ಕಟ್ ಡೌನ್ ಮಾಡಬೇಕು ಪೇರೆಂಟ್ಸ್.
1: ಖಂಡಿತ ಮಾಡಿ. ಮೇಡಮ್, ಇನ್ನು ಮಕ್ಕಳು ಅವರ ಹೆಚ್ಚಾದ ಸಮಯವನ್ನು ಶಾಲೆಗಳಲ್ಲೇ ಕಳೀತಾ ಇರ್ತಾರೆ, ಹಾಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ನಿಯಮಿತವಾಗಿ ಒಂದು ಕಣ್ಣಿನ ತಪಾಸಣೆ ಮಾಡಿಸೋದು ಯಾಕೆ ಆಗತ್ತೆ ಆಗುತ್ತೆ ಅಂತ?
0: ಈಗ ಈಗಿನ ಜನರೇಷನ್, ಈಗಿನ ಎರಾಲಿ ಎಲ್ಲರೂ ಆ್ಯಕ್ಚುಲಿ ಸ್ಕೂಲಲ್ಲಿ ಐ ಸ್ಕ್ರೀನಿಂಗ್ ನಡೆಸ್ತಾ ಇದ್ದಾರೆ. ಇಟ್ಸ್ ಅ ವೆರಿ ವೆರಿ ಗುಡ್ ಥಿಂಗ್, ಯಾಕಂದರೆ ಕೆಲವೊಂದ್ಸಲ ಕೆಲವೊಂದು ಲಕ್ಷಣಗಳು ಸ್ಕೂಲಲ್ಲೇ ಕಂಡು ಬರುತ್ತೆ. ನೀವು ಹೇಳ್ದಂಗೆ ಮೋಸ್ಟ್ ಆಫ್ ದ ಟೈಮ್ ದ ಚೈಲ್ಡ್ ಸ್ಪೆಂಡ್ಸ್ ಇನ್ ದ ಸ್ಕೂಲ್. ಸೊ ಅವ್ರದ್ದು ಲಕ್ಷಣಗಳು ಟೀಚರ್ ಅಬ್ಸರ್ವ್ ಮಾಡ್ತಾರೆ. ಒಂದು ಮಗು ಬೋರ್ಡನ್ನು ಬಹಳ ಹತ್ತಿರದಿಂದ ನೋಡುತ್ತೆ, ಅಥವಾ ಕಣ್ಣನ್ನು ಮಿಟುಕಿಸ್ತಾ ಇರುತ್ತೆ, ಕಣ್ಣು ಉಜ್ಕೊಳ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಒಂದು ಟೀಚರ್ ನೋಡ್ತಾರೆ. ಮನೆಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಕಣ್ಣು ಬರದೇ ಇರ್ಬೋದು, ಆ ಪ್ರಾಬ್ಲಮ್ ಸ್ಕೂಲಲ್ಲಿ ಕಾಣಿಸುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಸ್ಕೂಲಲ್ಲೇ ಕಂಡು ಬರೋದ್ರಿಂದ ಐ ಸ್ಕ್ರೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಟ್ ಸ್ಕೂಲ್. ಸೊ ಈ ಥರ ರಿಫ್ರಾಕ್ಟಿವ್ ಎರರ್ಸ್, ನಾನು ಹೇಳಿದಂಗೆ ಮಯೋಪಿಯಾ, ಎಸ್ಟಿಗ್ಮ್ಯಾಟಿಸಮ್, ಆಂಬ್ಲಿಯೋಪಿಯಾ, ಈ ಥರ ಪ್ರಾಬ್ಲಮ್ಸ್ನ ಐ ಸ್ಕ್ರೀನಿಂಗಲ್ಲಿ ಕಂಡುಹಿಡಿಬೋದು. ಆ್ಯಂಡ್ ಆ ಥರ ಮಕ್ಕಳನ್ನ ಅವರು ಆಫ್ಥೋಮೊಲಾಜಿಸ್ಟ್ ಹತ್ರ ಕಳಿಸ್ಬೇಕು. ಫಸ್ಟ್ ಪೇರೆಂಟ್ಸಿಗೆ ನೋಟಿಫೈ ಮಾಡಿ ಅವ್ರನ್ನ ಆಫ್ಥೋಮೊಲಾಜಿಸ್ಟ್ ಹತ್ರ ಕಳಿಸ್ಬೋದು.
1: ಮೇಡಮ್, ಈಗ ಕಣ್ಣಿನ ಸಮಸ್ಯೆಗಳನ್ನು ಆರಂಭದಲ್ಲಿಯೇ ಪತ್ತೆ ಹಚ್ಚಿ ನಾವು ಏನಾದರೂ ಚಿಕಿತ್ಸೆಯನ್ನು ನೀಡದಿದ್ದರೆ ಮುಂದೆ ಯಾವ ರೀತಿಯ ತೊಂದರೆಗಳು ಉಂಟಾಗಬಹುದು ಅಂತ?
0: ನಾನು ಆಗಲೇ ಹೇಳಿದಾಗೆ ಅಕಸ್ಮಾತ್ ಕನ್ನಡಕನ ರೈಟ್ ಏಜಲ್ಲಿ ಹಾಕೊಳ್ಳಿಲ್ಲ ಅಂತಂದರೆ ಕಣ್ಣಿಗೆ ಸಮಥಿಂಗ್ ಕಾಲ್ಡ್ ಎಸ್ ಆಂಬ್ಲಿಯೋಪಿಯಾ ಸೆಟ್ಟಿನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಲೇಸಿ ಐ. ಇದು ಪರ್ಮನೆಂಟ್ ವಿಷನ್ ಪ್ರಾಬ್ಲಮ್ಸಲ್ಲಿ ರಿಸಲ್ಟ್ ಆಗುತ್ತೆ. ಪ್ರಿಸ್ಕ್ರೈಬ್ ಮಾಡಿದಾಗ ಕರೆಕ್ಟಾಗಿ ಕನ್ನಡಕನ ಹಾಕೊಂಡು ಈ ವಾಟ್ ಎವರ್ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡಿ ಎವ್ರಿ ಇಯರ್ ಐ ಸ್ಕ್ರೀನಿಂಗಿಗೆ ಬಂದರೆ ವಿಜುವಲ್ ಡೆವಲಪ್ಮೆಂಟ್ ಅಕರ್ಸ್ ಆಟ್ ಅ ರೈಟ್ ಪೇಸ್. ಇದು ಆಗಲಿಲ್ಲ ಅಂತಂದರೆ ಆಂಬ್ಲಿಯೋಪಿಯಾ ಆರ್ ಲೇಸಿ ಐ ಸೆಟ್ಟಿನ್ ಆಗುತ್ತೆ.
1: ಮೇಡಮ್, ಇನ್ನು ಗ್ರಾಮೀಣ ಪ್ರದೇಶದ ಪೋಷಕರು ಅವರ ಮಕ್ಕಳ ಒಂದು ಕಣ್ಣಿನ ಆರೋಗ್ಯದ ಬಗ್ಗೆ ಯಾವ ವಿಷಯಗಳಲ್ಲಿ ಅವರು ಹೆಚ್ಚು ಒಂದು ಜಾಗೃತರಾಗಿರಬೇಕು ಅಂತ?
0: ನಾನು ಆಗಲೇ ಹೇಳಿದಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಇರುತ್ತೆ. ಮಗು ಓದಕ್ಕೆ ಇಷ್ಟಪಡಲ್ಲ, ಮಗು ಸ್ಕೂಲಿಗೆ ಹೋಗೋಕೆ ಇಷ್ಟಪಡಲ್ಲ, ಯಾಕಂದರೆ ಅದಕ್ಕೆ ವಿಷನ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಸಿಂಪ್ಟಮ್ಸ್, ಈ ಥರ ಲಕ್ಷಣಗಳನ್ನು ನಾವು ಕಂಡುಹಿಡಿದು ಇದನ್ನು ಡೈರೆಕ್ಟ್ಲಿ ಐ ಡಾಕ್ಟರ್ ಅಥವಾ ಆಫ್ಥೋಮೊಲಾಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಆಮೇಲೆ ಕೆಲವೊಂದ್ಸಲ ಗ್ರಾಮೀಣ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಮಗುಗೆ ಕಣ್ಣಲ್ಲಿ ಏನಾದರೂ ಬಿದ್ದರೆ ತಾವೇ ತೆಗಿಯೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಮನೆ ಮದ್ದನ್ನ ಟ್ರೈ ಮಾಡ್ತಾರೆ. ಯಾಕಂದರೆ ಈ ಥರ ಏನಾದರೂ ಮಾಡಿದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಈ ಥರ ಮಾಡ್ದೇ ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಬರೋದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದರೆ ಇದು ಕಣ್ಣಿನ ಕಾರ್ನಿಯಾ ಮೇಲೆ ಅಥವಾ ಇಟ್ ಕ್ಯಾನ್ ರಿಸಲ್ಟ್ ಇನ್ ವೆರಿ ಸಿವಿಯರ್ ಐ ಪ್ರಾಬ್ಲಮ್ಸ್ ಇನ್ ದ ಫ್ಯೂಚರ್. ಈ ಥರ ಪ್ರಾಬ್ಲಮ್ಸ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಮಕ್ಕಳ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕಾಗಿ ಪೋಷಕರು ಪಾಲಿಸಬೇಕಾದಂತಹ ಪ್ರಮುಖ ಸಲಹೆಗಳು ಅನ್ನೋದಾದ್ರೆ ನಮ್ಮ ಕೇಳಿ ಬಣ ಧ್ವನಿಯ ಮೂಲಕ ಯಾವ ಸಲಹೆಗಳನ್ನ ನೀಡೋದಕ್ಕೆ ಇಷ್ಟಪಡ್ತೀರಾ?
0: ಪೋಷಕರಿಗೆ ಕೆಲವೊಂದು ಸಲಹೆನ ಕೊಡಕ್ಕೆ ಇಷ್ಟಪಡ್ತೀನಿ. ಒಂದು, ಯಾವಾಗ ಡಾಕ್ಟರ್ ಕನ್ನಡಕನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನ ಕರೆಕ್ಟ್ ಆಗಿ ಮಗು ಬಳಸಬೇಕು. ಅದನ್ನ ಬಳಸೋ ಹಾಗೆ ನೀವು ನೋಡ್ಕೋಬೇಕು, ಇಲ್ಲಾಂದ್ರೆ ವಿಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಆಂಬ್ಲಿಯೋಪಿಯಾ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಆಗದಿರೋ ಥರ ನೀವು ನೋಡ್ಕೋಬೇಕು. ಇನ್ನೊಂದು, ನ್ಯೂಟ್ರಿಷಸ್ ಫುಡ್, ಅಂದರೆ ನಾನಾಗಲೇ ಹೇಳ್ದಂಗೆ ಬೀಟಾ ಕ್ಯಾರೋಟೀನ್ಸ್ ರಿಚ್ ಫುಡ್, ಒಮೆಗಾ ತ್ರೀ ರಿಚ್ ಫುಡ್ನ, ನ್ಯೂಟ್ರಿಷಸ್ ಫುಡ್ನ ಮಗುಗೆ ಕೊಡಬೇಕು. ಥರ್ಡ್ ಥಿಂಗ್ ಇಸ್ ದ್ಯಾಟ್

0: ಸ್ಕ್ರೀನ್ ಟೈಮ್ನ ಆದಷ್ಟು ಕಡಿಮೆ ಮಾಡಬೇಕು. ಸ್ಕ್ರೀನ್ ಟೈಮ್ನ ಎಷ್ಟು ನಾವು ಕಡಿಮೆ ಮಾಡ್ತೀವಿ ಅಷ್ಟು ವಿಜುವಲ್ ಹೆಲ್ತ್ ಆ್ಯಂಡ್ ಚೈಲ್ಡ್ಸ್ ಐ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ದಟ್ ಔಟ್ಡೋರ್ ಆಕ್ಟಿವಿಟೀಸ್. ಅಟ್ ಲೀಸ್ಟ್ 2 hours ಪರ್ ಡೇ ಮಗು ಆಚೆ ಆಟಾಡಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ಇರಲೇಬೇಕು 2 hours ಪರ್ ಡೇ. ಇದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಬಿಕಾಸ್ ಈಗಿನ ಕಾಲದಲ್ಲಿ ಯಾರ ಮಕ್ಕಳು ಆಚೆ ಜಾಸ್ತಿ ಆಟಾಡಲ್ಲ. ನಾನು ಈ ಪಾಯಿಂಟ್ನ ಬಹಳ ಸ್ಟ್ರೆಸ್ ಮಾಡಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಾವು ಅಕಸ್ಮಾತ್ ಏನಾದರೂ ಕಣ್ಣಿಗೆ ಗಾಯವಾದರೆ ಅಥವಾ ಮಗುವಿನ ದೃಷ್ಟಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದರೆ ಅದನ್ನು ಇಮಿಡಿಯೇಟ್ ಆಗಿ ಆಫ್ಥಲ್ಮೊಲಾಜಿಸ್ಟ್ ಹತ್ರ ಹೋಗಬೇಕು. ಸೊ ಈ ಪಾಯಿಂಟ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಈ ಮಕ್ಕಳ ಒಂದು ಕಣ್ಣಿನ ಆರೋಗ್ಯದ ಕುರಿತು ಪೋಷಕರು ಯಾವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಯಾವ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು, ಕಣ್ಣಿನ ತಪಾಸಣೆಯ ಕುರಿತು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯದ ಕುರಿತು ಮಾಹಿತಿಯನ್ನು ನೀಡಿದವರು ಕೆಎಲ್ಇ ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಯಳ್ಳೂರಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ಫೂರ್ತಿ ಮೋರಪ್ಪನವರ್. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮನುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: 1800 00 74.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
2: बेळगाव मधील KLE BM कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. KLE BM कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLE BM कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774. ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: KLE's डॉक्टर प्रभाकर कोरे हॉस्पिटल कडून KLE फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. KLE फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: KLE फर्टिलिटी सेंटर, OPD नंबर 97, शरावती, सेकंड फ्लोर, KLE's डॉक्टर प्रभाकर कोरे हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ. ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ಮೆಲ್ಲುಸಿರೆ ಸವಿಗಾನ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ 1975 ತೆರೆಕಂಡ ರಾಜೇಶ್ ಕಲ್ಪನಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಗೀತಪ್ರಿಯ ಅವರ ಸಾಹಿತ್ಯವಿರುವಂತಹ ಬೆಳವಲ ಮಡಿಲಲ್ಲಿ ಚಿತ್ರದ ಗೀತೆಯಿದು. ನೋಟಕ್ಕೆ ನೋಟ ಮೆಸೆಯೋನೆ, ಮನಸ್ಸಿಗೆ ಮನಸ್ಸನ್ನು ಬೆಸೆಯೋನೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಮಕ್ಕಳ ಭಾಗ್ಯ ಚಿತ್ರದ ಗೀತೆ. ಇದು 1976 ತೆರೆ ಕಂಡಂತಹ ಈ ಚಿತ್ರದ ಗೀತೆ. ಓ ಗೆಳತಿ ನನ್ನಾಣೆ, ಎಂದೆಂದು ನಾನಿನ್ನ ಬಿಡಲಾರೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ

ರಾಖೆಯಲ್ಲಿ ವೇಣು ಧ್ವನಿ 90.4 FM ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. 1985 ತೆರೆ ಕಂಡ ಬೆಂಕಿಯ ಬಲೆ ಚಿತ್ರದ ಈ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಅವರದ್ದು. ಗೀತೆ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ವಿಷ್ಣುವರ್ಧನ್ ಅಭಿನಯದ ಕರುಣಾಮಯಿ ಚಿತ್ರದ ಗೀತೆ ಊರು ಹೇಗೆಂದು ಊರ ಜನರು ಹೇಗೆಂದು ಅರಿತೆ ನನ್ನ ಅಣ್ಣಯ್ಯ.

ಸ್ಫೂರ್ ತರಂಗಗಳಲ್ಲಿ ಕೆಯಲ್ಲಿ ವೇಣುಧ್ವನಿಯನ್ನ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಶುಭಮಂಗಳ ಚಿತ್ರದ ಗೀತೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ.

ಕೊನೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಈ ಗೀತೆ ಪರಸಂಗದ ಗೆಡ್ಡೆ ತಿಮ್ಮ ಚಿತ್ರದ್ದು. ತೀರಾ ಏರಿ ಅಂಬರದಾಗ ನೇಸರು ನಗುತ್ತಾನ

ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯನ್ನು. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ 1976 ಬಿಡುಗಡೆಯಾದ ಶ್ರೀನಾಥ್ ಮಂಜುಳಾ ನಟಿಸಿದ ಪಿಸುಗೆ ಚಿತ್ರದ ಗೀತೆ. ಇದು ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆಯೆಲೆ ಮೇಲೆ. ಈ ಒಂದು ಹಾಡಿಗೆ ಸಂಗೀತವನ್ನು ಕೊಟ್ಟಿದ್ದಾರೆ ವಿಜಯ್ ಭಾಸ್ಕರ್ ಅವರು.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1984 ತೆರೆಕಂಡ ಮಸಣದ ಹೂವು ಚಿತ್ರದ ಈ ಗೀತೆಗೆ ಸೂರಂ ಯಕುಂಡಿಯವರ ಸಾಹಿತ್ಯವಿದೆ. ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ನನ್ನ ಪ್ರೇಯಸಿಯೇ.

ಕೆಯಲ್ಲಿ ವೇಣು ಧ್ವನಿ 90.4 FM ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಶ್ರೀನಾಥ್ ಆರತಿ ಅಭಿನಯಿಸಿದಂತಹ ಅಜ್ಞಾತವಾಸ ಚಿತ್ರದ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಏಕೆ ಹೇಳು ಏಕೆ ಹೇಳು, ಅರಳಿದ ಮೊಗವು ಮೊಗ್ಗಾಯಿತೇಕೆ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1977 ತೆರೆ ಕಂಡ ಅನಂತ್ನಾಗ್ ಕಲ್ಪನಾ ಅಭಿನಯದ ಬಯಲು ದಾರಿ ಚಿತ್ರದ ಗೀತೆ ಇದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.